ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇಂದು 1948 ಶಕವರ್ಷ, ವೈಶಾಖ ಮಾಸದ 26 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 16 ತಾರೀಖು ಶನಿವಾರ. ನಮ್ಮ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:38. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವಂತಹ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮೈಸೂರಿನಲ್ಲಿ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಮತ್ತು ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿವೆ. ಮಳೆಗಾಲದಲ್ಲಿ ನಾಲಾ ಹಾಗೂ ಚರಂಡಿಗಳು ತುಂಬಿ ರಸ್ತೆ ಮೇಲೆ ನೀರು ಹರಿಯುವುದು ಸೇರಿದಂತೆ ಇತರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ನಾಲಾ ಹೂಳೆತ್ತುವ ಹಾಗೂ ಸ್ವಚ್ಛಗೊಳಿಸುವ ಕಾರ್ಯ ನಡೆಯುತ್ತಿದೆ. ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿಗಳಿಗೆ ಕಾನೂನು ನೆರವು ಬೇಕಾದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದಿಂದಲೇ ಅವರಿಗೆ ಉಚಿತ ಕಾನೂನು ಸೇವೆ ಒದಗಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ ಕಾನೂನು ನೆರವು ಸಹಾಯ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಬಸವರಾಜ ತಿಳಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಇದೇ 17 ಮತ್ತು 18ರಂದು ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ರಾಜ್ಯ ಮಟ್ಟದ ಗೇರು ಮೇಳ ಮತ್ತು ಗೇರು ಕೃಷಿ ಕುರಿತ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

6:02. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈ ದಿನದ ಎಲ್ಲಾ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಈ ದಿನದ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೊದಲಿಗೆ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಈ ದಿನ ಶನೇಶ್ವರ ಜಯಂತಿ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಶನೇಶ್ವರ ಜಯಂತಿ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಭಕ್ತಿಗೀತೆಗಳನ್ನು ಆಲಿಸಿ ನೀವು ಆನಂದಿಸಿ ವಿವಿಧ ಭಾರತೀಯ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 8 ಗಂಟೆಯವರೆಗೆ ಆಲಿಸುವಿರಿ. ಶುಭೋದಯ ಕರ್ನಾಟಕ ಮುಂದುವರಿಯುತ್ತಾ 8:02 ಚಿತ್ರಗೀತೆಗಳು. ಈ ದಿನದ ವಿಶೇಷತೆಗಳ ಕುರಿತಾಗಿ ಕಿರು ಪರಿಚಯ. 9:00 to 10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಇಂಟರ್ನ್ಯಾಷನಲ್ ಲೈಟ್ ಡೇ, ಹಾಗಾಗಿ ರಿಟೈರ್ಡ್ ಪ್ರೊಫೆಸರ್ ಮತ್ತು HOD ಫಿಸಿಕ್ಸ್ ವಿಜಯ ಕಾಲೇಜ್ ಡಾಕ್ಟರ್ ಎ ಗೋವಿಂದ ಅವರೊಂದಿಗೆ ಫೋನ್ ಮೂಲಕ ಸಂದರ್ಶನ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಬೆಳಿಗ್ಗೆ 10:02. 11:02 ಹೊಸ

ಹಾಡು ಕೇಳುವಿರಿ ಕಲಾಭಾರತಿ 11:30 ಕರೆಗೊಂದು ಹಾಡು 12:05 ನಂತರ 1:20 ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಮೂಡಿಬರಲಿದೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು. 4:00 to 5:00 ಸಮಯ ಸಂಜೆ ಪರಿಮಳ ಮುಕ್ತ ಮಾತುಕತೆಯ ಕಾರ್ಯಕ್ರಮ. 5:02 ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರಣೆ ಓಲ್ಡ್ ಈಸ್ ಗೋಲ್ಡ್ 5:05 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಮೂಡಿ ಬರಲಿದೆ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಈ ಕಾರ್ಯಕ್ರಮ 5:15 ಕೇಳಬಹುದು. ನಂತರ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯಲಿದೆ. 5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯಲಿದೆ. ಗಾನ ಭಜಾನ 6:02 ಕೇಳುವಿರಿ. ರತ್ನಭಂಡಾರ ಕನ್ನಡ ರತ್ನಭಂಡಾರ 6:55 ಮರುಪ್ರಸಾರದಲ್ಲಿ. ನಂತರ ಗಾನ ಭಜಾನ ಮುಂದುವರಿಯಲಿದೆ ಆಕಾಶ ಬುಟ್ಟಿ. ಇದರಲ್ಲಿ ಸಿನಿಮಾ ನಟ ಬಿರಾದರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು ಅವರದು. 7:07 ಈ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಕಾರ್ಯಕ್ರಮದ ನಂತರ 8:02 ಚಲನಚಿತ್ರ ಧ್ವನಿವಾಹಿನಿ ಮೂಡಿಬರಲಿದೆ. ಇಂದು ಧೈರ್ಯಲಕ್ಷ್ಮಿ ಚಿತ್ರದ ಧ್ವನಿವಾಹಿನಿ ಆಲಿಸಬಹುದು. ನಂತರ ಹಿಂದಿ ಕಾರ್ಯಕ್ರಮಗಳು 10:02 ನಮ್ಮ ನಿಲಯದಿಂದ ಪ್ರೇಮ ನಿನಾದ ಪ್ರೇಮ ಗೀತೆಗಳ ಕಾರ್ಯಕ್ರಮ. ಇದಾಗಿತ್ತು ಈ ದಿನದ ಕಾರ್ಯಕ್ರಮಗಳ ವಿವರಣೆ. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ನಮಸ್ಕಾರಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಕಾರ್ಯಕ್ರಮದ ಆರಂಭದಲ್ಲಿ ಎಂದಿನಂತೆ ಗಣೇಶನನ್ನು ಸ್ತುತಿಸುವ ಒಂದು ರಚನೆ.

ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಶನೇಶ್ಚರ ಜಯಂತಿ. ಶನೇಶ್ಚರ ಅಥವಾ ಶನೇಶ್ವರ ಅಂತ ಕರೀತಾರೆ, ಶನೇಶ್ವರನ, ಶನಿದೇವರ ಜಯಂತಿ ಈ ದಿನ. ಈ ದಿನ ಅಮಾವಾಸ್ಯೆ ಬಂದಿರೋದು, ಜೊತೆಗೆ ಶನಿವಾರವೇ ಆಗಿರೋದು ವಿಶೇಷವಾಗಿದೆ. ಪ್ರತಿ 13 ವರ್ಷಕ್ಕೊಮ್ಮೆ ಹೀಗೆ ಕೂಡಿಬರುವುದು. ಈ ಬಾರಿ ಅಮಾವಾಸ್ಯೆಯ ದಿನ ಶನಿವಾರವೂ ಆಗಿದೆ, ಶನೇಶ್ವರ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನಿಜಕ್ಕೂ ಇದು ಒಂದು ಪರ್ವದಿನ ಅಂತ ಅನಿಸಿಕೊಂಡಿದೆ.

ಸಿ ಸರೋಜಾ ಹಾಗೂ ಸಿ ಲಲಿತಾ ಅವರುಗಳು ಹಾಡಿದ, ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದ್ದ ಶನಿಗ್ರಹದ ವರ್ಣನೆಯನ್ನ ಹೇಳುವಂತಹ ಗೀತೆ ಕೇಳಿದಿರಿ. ಶನಿದೇವರು ಸೂರ್ಯ ಭಗವಾನ್ ಹಾಗೂ ಛಾಯಾದೇವಿಯ ಪುತ್ರ. ನೀಲವರ್ಣನು, ಚತುರ್ಭುಜನು, ಮಕರ ಕುಂಭ ರಾಶಿಗೆ ಅಧಿಪತಿಯೂ ಆಗಿರುವ ಶನಿದೇವರು ಆಯುಷ್ಯಕಾರಕ ದಯಾನಿಧಿ. ಶನಿದೇವರನ್ನ ಈ ಪರ್ವದಿನದಂದು ಶನಿ ಅಮಾವಾಸ್ಯೆ ಎಂದು, ಶನೇಶ್ವರ ಜಯಂತಿ ಎಂದು, ಶನಿವಾರದಂದು ಭಕ್ತಿಯಿಂದ ಪೂಜಿಸೋಣ. ಈ ದಿನ ನಿಜವಾಗಲೂ ಒಂದು ಪರ್ವದಿನ. ಶನೇಶ್ವರ ಜಯಂತಿ ಶನಿವಾರವೇ ಬಿದ್ದಿದ್ದು ಅದು ಅಮಾವಾಸ್ಯೆ ಆಗಿದೆ. ಬಹಳ ಪವಿತ್ರವಾದ ದಿನ ಅಂತ ಕೂಡ ಪರಿಗಣಿಸಲಾಗಿದೆ. ಭಕ್ತಿಯಿಂದ ಶನಿದೇವರ ಭಜನೆಯನ್ನ, ಪೂಜೆಯನ್ನ ಮಾಡೋಣ.

ವಿದ್ಯಾಭೂಷಣರು ಹಾಡಿದ ಶನಿಗ್ರಹದ ವರ್ಣನೆಯನ್ನ ಸ್ತುತಿಸುವ ಒಂದು ಭಕ್ತಿಗೀತೆ ಹೈವದನ ಪುರಾಣಿಕ್ ಮತ್ತು ಶ್ರೀರಾಮಚಂದ್ರ ಶರ್ಮಾ ತ್ಯಾಗಲಿ ಅವರ ರಚನೆಯಾಗಿತ್ತು. ಕೇಳ್ತಾ ಇದ್ದೀರಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 6:25:05 ಇಂದು ಶನೇಶ್ವರ ಜಯಂತಿ, ಜ್ಯೇಷ್ಠ ಅಮಾವಾಸ್ಯೆ, ಹಾಗೆ ಬಾದಾಮಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಶನೇಶ್ವರ ಅಮಾವಾಸ್ಯೆಯೂ ಆಗಿದೆ ಈ ದಿನ. ವಿಶೇಷವಾಗಿ ಶನಿವಾರವೇ ಈ ಒಂದು ದಿನ ಕೂಡಿ ಬಂದಿರೋದು ಕೂಡ ಒಂದು ಪರ್ವ ದಿನ ಅಂತ ಪರಿಗಣಿಸಲ್ಪಟ್ಟಿದೆ. ಹಾಗೆ ಭಕ್ತರು ಶನಿದೇವರ ಮಂದಿರಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಶನಿದೇವರ ಮೂರ್ತಿಗೆ ಕೈಗೊಳ್ತಾರೆ. ಎಳ್ಳು ಮತ್ತು ಕರಿಯೆಳ್ಳು, ಕಪ್ಪು ವಸ್ತ್ರ ದಾನ ಮಾಡಿ ಶನಿದೇವರ ಮಂತ್ರಗಳನ್ನು ಜಪಿಸ್ತಾರೆ. ತಮಗಿರುವ ಸಾಡೆಸಾತಿ, ಧೈರ್ಯ ಅಥವಾ ಶನಿ ದೋಷಗಳು ಯಾವುದೇ ರೀತಿಯದ್ದಾಗಿರಲಿ ಅದರ ನಿವಾರಣಾ ಪೂಜೆಗಳನ್ನು ಕೈಗೊಳ್ತಾರೆ.

ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ, ಹಾಡಿದವರು ಬಿಆರ್ ಗೀತಾ ಹಾಗೂ ಪಿ ರಮಾ. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮವನ್ನು ನೀವು ಆಲಿಸ್ತಾ ಇದ್ದೀರಾ. ನಮ್ಮ ದೇಶದ ಕೆಲವು ಪ್ರಸಿದ್ಧ ಶನಿ ದೇವರ ಆಲಯಗಳ ಕುರಿತಾಗಿ ಮುಂದಿನ ಹಂತದಲ್ಲಿ ಮಾತನಾಡೋಣ. ನವಗ್ರಹಗಳ ಪೈಕಿ ಭಕ್ತರು ಅತಿ ಶ್ರದ್ಧೆಯಿಂದ ಪೂಜಿಸುವ ಗ್ರಹ ಶನಿಗ್ರಹ. ಇನ್ನು ನಿಮ್ಮ ಬಡಾವಣೆಗಳಲ್ಲಿ ನೀವು ಅಲ್ಲಲ್ಲಿ ಶನಿದೇವರ ದೇವಸ್ಥಾನಗಳನ್ನು ನೋಡಿರಬಹುದು. ಆದರೆ ನಮ್ಮ ಇಡೀ ದೇಶಕ್ಕೆ ಸಂಬಂಧಿಸಿದಂತೆ ಶನಿದೇವರ ಪ್ರಸಿದ್ಧ ದೇವಸ್ಥಾನಗಳು ಶನಿ ಶಿಂಗನಾಪುರ ಮಹಾರಾಷ್ಟ್ರದಲ್ಲಿದೆ, ನಂತರ ತಿರುನಲ್ಲಾರು ಶನೀಶ್ವರನ್ ದೇವಾಲಯ ತಮಿಳುನಾಡಿನಲ್ಲಿದೆ, ಕೋಕಿಲಾವನ ಶನಿದೇವ ಮಂದಿರ ಮಥುರಾ ಉತ್ತರ ಪ್ರದೇಶದಲ್ಲಿದೆ, ಮತ್ತು ದೆಹಲಿಯ ಶನಿಧಾಮ್ ಕೂಡ ಹೆಸರುವಾಸಿಯಾದದ್ದು. ಉಡುಪಿ ಜಿಲ್ಲೆಯ ಶನೀಶ್ವರ ದೇವಾಲಯ ನಮ್ಮ ಕರ್ನಾಟಕದಲ್ಲೇ ಇದೆ. ಹಾಗೆ ತುಮಕೂರಿನ ಪಾವಗಡ ಶನೀಶ್ವರ ದೇವಾಲಯವು ಹೆಸರುವಾಸಿಯಾದದ್ದು. ಈ ಎಲ್ಲ ದೇವಾಲಯಗಳ ಕುರಿತಾಗಿ ಮಾತನಾಡ್ತಾ ಸಾಗೋಣ ಮುಂದಿನ ಹಂತದಲ್ಲಿ. ಹಾಗೆ ವೈಜ್ಞಾನಿಕವಾಗಿ ಸ್ವಲ್ಪ ನಾವು ಶನಿಗ್ರಹದ ಕಡೆ ನೋಡಿದಾಗ ಖಗೋಳ ಗ್ರಹಗಳ ಪೈಕಿ ಅತಿ ಆಕರ್ಷಕವಾಗಿ ಕಾಣುವ ಗ್ರಹ ಶನಿಗ್ರಹ. ಗೋಳದ ಸುತ್ತ ವೃತ್ತಾಕಾರದ ತಟ್ಟೆಗಳನ್ನು ಹೊಂದಿದ ಈ ಗ್ರಹ ಸೌರ ಮಂಡಲದ 6ನೇ ಗ್ರಹ ಅಂತ ಅನ್ನಿಸ್ಕೊಂಡಿದೆ. ಹಾಗೂ ಗಾತ್ರದಲ್ಲಿ ಇದು ಸೌರಮಂಡಲದ 2ನೇ ದೊಡ್ಡ ಗ್ರಹ, ಮೊದಲನೆಯದು ಗುರುಗ್ರಹ. ಅದ್ಭುತವಾದ ಆಕರ್ಷಕ ಸಂಕೀರ್ಣ ಉಂಗುರಗಳಿಂದ ಸುತ್ತುವರೆದಿದೆ ಶನಿಗ್ರಹ. ಶತ ಶತ ಕೋಟಿ ಮಂಜುಗಡ್ಡೆ ಕಲ್ಲು ಧೂಳಿನ ಕಣಗಳಿಂದ ತುಂಬಿದೆ ಈ ಶನಿಗ್ರಹದ ಉಂಗುರಗಳು. ಅವು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ನಾಶವಾದ ಆಕಾಶಕಾಯಗಳ ಧೂಮಕೇತುಗಳ ಅವಶೇಷಗಳೆಂದು ಭಾವಿಸಲಾಗಿದೆ. ಇನ್ನು ಸೌರವ್ಯೂಹದಲ್ಲಿ ನಾವು ಕಾಣುವಂತಹ ಶನಿಗ್ರಹದ ಉಪಗ್ರಹ ಟೈಟನ್ ಪ್ರಮುಖ ದೊಡ್ಡ ಉಪಗ್ರಹ ಅಂತ ಅದು ಅನ್ನಿಸ್ಕೊಂಡಿದೆ. ಶನಿಗ್ರಹದ ವಿವರಣೆ ವೈಜ್ಞಾನಿಕವಾಗಿ ಆಲಿಸಿದ್ರಲ್ವಾ. ಇನ್ನು ಭೂಮಿಯ ಮೇಲೆ ಅಂದರೆ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ಶನಿದೇವರ ದೇವಾಲಯಗಳು ಎಲ್ಲೆಲ್ಲಿವೆ ಅನ್ನೋದರ ಪಟ್ಟಿ ನಾನಾಗಲೇ ಹೇಳಿದೆ. ಅದರ ಕುರಿತಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಸಾಗೋಣ. ಶನಿ ಪ್ರಭಾವ ಚಿತ್ರದ ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ನಂತರ

ಈ ಹಾಡಿನಲ್ಲಿ ಗಮನಿಸಿದ್ರೆ ನೀವು ಶನಿದೇವರನ್ನ ವರ್ಣಿಸ್ತಾರೆ, ಮನೋಬಲಕ್ಕೆ ನೀ ಪರೀಕ್ಷಕ ಅಂತ ಹೇಳಿ. ಈ ಗೀತೆಯ ಸಾಹಿತಿ ಹೆಚ್ ಕೆ ಯೋಗಾ ನರಸಿಂಹ ಅವರು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಶನಿದೇವರನ್ನ ನಾವು, ನಮಗೆ ಶನಿ ಕಾಟ ಇದೆ, ಸಾಡೆ ಸಾತಿ ನಡೀತಾ ಇದೆ ಅಂತ ಯಾರೋ ಜ್ಯೋತಿಷಿಗಳು ಹೇಳಿದ್ರು ಅಂತ ಭಯ ಪಟ್ಕೊಂಡು ಕೂಡಬೇಕಾಗಿಲ್ಲ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ನಮ್ಮ ಸುತ್ತಮುತ್ತಲಿನ ಏನು ಸಂದರ್ಭಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ, ಪರಿಗ್ರಹ ಅದರ ಪರಿಹಾರ ಹೇಗೆ ಕಂಡುಕೊಳ್ತೇವೆ, ಕಷ್ಟದಲ್ಲಿ ನಾವು ಸಿಲುಕಿದಾಗ ನಮ್ಮ ಸುತ್ತಲಿನ ಸಂದರ್ಭಗಳನ್ನು ನಾವು ಹೇಗೆ ಅದನ್ನು ಚಾಕಚಕ್ಯತೆಯಿಂದ ವಿವೇಚನೆಯಿಂದ ನಾವು ಹೇಗೆ ಅದನ್ನು ಪರಿಹಾರಗೊಳಿಸ್ಕೊಡ್ಬಹುದು, ಏನೇ ಪ್ರಾಬ್ಲಮ್ಸ್ ಇದ್ರು ಅನ್ನೋದನ್ನು ಶನಿದೇವರು ನಮಗೆ ತಿಳಿಸಿಕೊಡ್ತಾನೆ. ಮನೋಬಲಕ್ಕೆ ಒಂದು ಪರೀಕ್ಷೆಯನ್ನು ಒಡ್ಡುತ್ತಾನೆ ಅನ್ನೋದು ಶನಿದೇವರ ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಶನಿ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಅನ್ನೋದನ್ನ ಅನೇಕರು ಜಪ ಮಾಡ್ತಾರೆ. ಹಾಗೆ ಹನುಮಾನ್ ಚಾಲೀಸ ಓದಿದ್ರೂ ಕೂಡ ಯಾವುದೇ ರೀತಿಯ ಶನಿ ದೋಷ ಕಡಿಮೆ ಆಗುತ್ತೆ ಅನ್ನೋದು ನಮ್ಮಲ್ಲಿ ನಂಬಿಕೆ ಇದೆ. ಅರಳಿ ಮರದ ಕೆಳಗೆ ಎಣ್ಣೆ ದೀಪ ಹಚ್ಚೋದು ಕೂಡ ವಾಡಿಕೆಯಲ್ಲಿ ಇದೆ. ಇನ್ನು ಶನಿದೇವರ ಪ್ರಸಿದ್ಧ ದೇವಸ್ಥಾನಗಳ ಕುರಿತಾಗಿ ಹೇಳ್ತೇನೆ ಎಂದಿದ್ದೆ. ಶನಿದೇವರಿಗೆಂದೇ ಇರುವ ಪ್ರಮುಖ ದೇವಾಲಯಗಳು ನಮಗೆಲ್ಲರಿಗೂ ಗೊತ್ತಿರೋದು, ಬಹಳ ಜನಪ್ರಿಯವಾದದ್ದು ಮಹಾರಾಷ್ಟ್ರದ ಶನಿ ಶಿಂಗಣಾಪುರ. ಇಲ್ಲಿ ಶನಿದೇವರಿಗೆ ಯಾವುದೇ ಮೇಲ್ಛಾವಣಿ ಇಲ್ಲ. ಇಲ್ಲಿ ದೇವರು ಹೇಗಿದ್ದಾನೆ ಅಂತಂದರೆ ಕಪ್ಪು ಶಿಲೆಯ ಶಿಲಾರೂಪದಲ್ಲಿದ್ದಾನೆ. ತೆರೆದ ಆಕಾಶದ ಕೆಳಗೆ ಒಂದು ಮಂಟಪದಲ್ಲಿ, ಮಂಟಪ ಅಂದರೆ ಮೇಲ್ಛಾವಣಿ ಇಲ್ಲದ ಒಂದು ಪ್ರದೇಶದಲ್ಲಿ, ವೇದಿಕೆಯ ಮೇಲೆ ದೇವರು ವಿರಾಜಮಾನನಾಗಿದ್ದಾನೆ. ಆದರೆ ಯಾವುದೇ ಒಂದು ನಿರ್ದಿಷ್ಟ ರೂಪವಿಲ್ಲ, ಕಪ್ಪು ಶಿಲೆಯ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾನೆ. ಭಕ್ತರೇ ನೇರವಾಗಿ ಇಲ್ಲಿ ಆ ಒಂದು ಕಪ್ಪು ಶಿಲೆಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಬಹುದು. ಮತ್ತು ಈ ಊರಿನಲ್ಲಿ ಮನೆಗಳಿಗೆ ಬಾಗಿಲು ಇಲ್ಲ, ಯಾಕೆಂತಂದರೆ ಶನಿದೇವರೇ ಎಲ್ಲ ಭಕ್ತರನ್ನು ಕಳ್ಳತನದಿಂದ ಕಾಪಾಡ್ತಾನೆ ಅನ್ನುವ ನಂಬಿಕೆ ಇದೆ. ಇನ್ನು ಮತ್ತೊಂದು ದೇವಾಲಯ ತಿರುನಲ್ಲಾರ್ ಶನೀಶ್ವರನ್ ದೇವಾಲಯ, ನವಗ್ರಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಸಾಡೆ ಸಾತಿ ಇರುವವರಿಗೆ ಇಲ್ಲಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿದರೆ ಆ ಒಂದು ದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಳತೀರ್ಥ, ಇಲ್ಲಿನ ನಳತೀರ್ಥದಲ್ಲಿ ಸ್ನಾನ ಮಾಡಿ ಶನಿದೋಷ ಪರಿಹಾರ ಮಾಡಿಕೊಳ್ಳಬಹುದು ಅನ್ನುವ ನಂಬಿಕೆ ಇದೆ.

ಆರ್ ಎನ್ ಜಯಗೋಪಾಲ್ ವಿರಚಿತ ಈ ಭಕ್ತಿ ರಚನೆ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮೂಡಿಬಂದದ್ದು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇನ್ನು ಶನೇಶ್ವರ ದೇವಾಲಯಗಳ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೇವೆ. ಇಂದು ಶನಿ ಅಮಾವಾಸ್ಯೆ ಅಥವಾ ಬಾದಾಮಿ ಅಮಾವಾಸ್ಯೆ ಅಥವಾ ಶನೇಶ್ವರ ಜಯಂತಿ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಶನೇಶ್ವರನ ಪೂಜೆ ಉಡುಪಿ ಜಿಲ್ಲೆಯ ಶನೇಶ್ವರ ದೇವಾಲಯಗಳಲ್ಲೂ ದೇವಾಲಯ ಪ್ರಮುಖ ದೇವಾಲಯವೊಂದರಲ್ಲಿ ನಡೆಯುತ್ತೆ. ಕುಂದಾಪುರ ತಾಲೂಕಿನ ಹಳ್ನಾಡು ಬಳಿ ಇದೆ ಈ ಒಂದು ದೇವಸ್ಥಾನ. ಕರಾವಳಿಯ ಪ್ರಸಿದ್ಧ ಶನಿ ಕ್ಷೇತ್ರ ಎಂದು ಕರೆಸಿಕೊಂಡಿದೆ. ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆಗಳು ನಡೆಯಲಿದೆ. ಇನ್ನು ಮಥುರಾದಲ್ಲಿರುವ ಕೋಕಿಲಾವನ ಶನಿ ದೇವ ಮಂದಿರ, ಇಲ್ಲಿನ ವಿಶೇಷತೆ ಅಂತಂದರೆ ಶ್ರೀಕೃಷ್ಣ ಸ್ವತಃ ಶನಿದೇವರಿಗೆ ವರ ಕೊಟ್ಟ ಸ್ಥಳ ಅಂತ ಅನಿಸ್ಕೊಂಡಿದೆ. ಈ ಕೋಕಿಲಾವನಕ್ಕೆ 5 ಬಾರಿ ಪರಿಕ್ರಮ ಮಾಡಿದರೆ, ಪ್ರದಕ್ಷಿಣೆ ಮಾಡಿದರೆ ಶನಿ ಪೀಡೆ ನಿವಾರಣೆಯಾಗುತ್ತೆ ಅನ್ನುವ ನಂಬಿಕೆ ಭಕ್ತರಲ್ಲಿ ಇದೆ.

ಇಷ್ಟೇ ಅಲ್ಲದೆ ಶನಿಧಾಮ್ ದೆಹಲಿಯಲ್ಲಿದೆ. ಇಲ್ಲಿ ಅತಿ ಎತ್ತರದ ಶನಿ ವಿಗ್ರಹವನ್ನು ನಾವು ಕಾಣಬಹುದು. ಹಾಗೆ ಶನಿವಾರಗಳು ಸಹಜವಾಗಿ ತುಂಬ ಜನ ಸೇರ್ತಾರೆ, ಶನಿದೇವರಿಗೆ ವಿಶೇಷ ಪೂಜೆಗಳು ನಡೆಯುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ತುಮಕೂರಿನ ಪಾವಗಡದಲ್ಲಿ ಶನೇಶ್ವರ ದೇವಾಲಯವಿದೆ. ಪಾವಗಡ ತಾಲೂಕಿಗೆ ಸೇರಿದ ಈ ಪ್ರಸಿದ್ಧ ಶನೇಶ್ವರ ದೇವಾಲಯ ಪ್ರಮುಖ ಶನಿ ಕ್ಷೇತ್ರಗಳಲ್ಲಿ ಒಂದು. ಶನಿ ಅಮಾವಾಸ್ಯೆ, ಶನಿ ಜಯಂತಿಗೆ ಇಲ್ಲಿ ದೊಡ್ಡ ಜಾತ್ರೆ ನೆರವೇರುತ್ತೆ. ದೇವರಿಗೆ ದೊಡ್ಡ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿರುತ್ತೆ ದೇವಸ್ಥಾನಕ್ಕೆ. ನೀವು ಈ ಯಾವುದೇ ದೇವಸ್ಥಾನಗಳಿಗೆ ನೀವು ಭೇಟಿ ನೀಡಿ ಶನೇಶ್ವರನ ಕೃಪೆಗೆ ಪಾತ್ರರಾಗಿ. ಇನ್ನು ಶನಿದೇವರ ದೇವಸ್ಥಾನಕ್ಕೆ ಕೆಲವರಿಗೆ ಪ್ರತಿ ಶನಿವಾರ ಭೇಟಿ ನೀಡಿ ದೇವರ ದರ್ಶನ ಪಡೆಯುವ ಒಂದು ಪರಿಪಾಠವಿರುತ್ತೆ. ಎಳ್ಳೆಣ್ಣೆ, ಕಪ್ಪು ಎಳ್ಳು ಈ ಎಲ್ಲವನ್ನು ದಾನ ಮಾಡುವ ಅಥವಾ ದೇವರಿಗೆ ಅಭಿಷೇಕಕ್ಕಾಗಿ ಎಳ್ಳೆಣ್ಣೆ ಬಳಸುವುದು ಕೂಡ ಕೆಲವರ ಕ್ರಮದಲ್ಲಿ ಇದೆ. ಹಾಗೆ ಕಬ್ಬಿಣದ ವಸ್ತು ದಾನ ಮಾಡಿದರೆ ಈ ದಿನ ಒಳ್ಳೆಯದು ಅನ್ನುವ ನಂಬಿಕೆ ಇದೆ. ಶನಿದೇವರ ಕಣ್ಣಲ್ಲಿ ನೇರವಾಗಿ ಕಣ್ಣಿಟ್ಟು ನೋಡಬಾರದಂತೆ, ಹಾಗಾಗಿ ಹಿರಿಯರು ಹೇಳುವಂತೆ ಪಾದದಿಂದ ದೇವರ ದರ್ಶನ ಮಾಡೋದು ನಮಗೆ ಒಳ್ಳೆಯದು ಅನ್ನೋದು ಕೆಲವರ ಅಂಬೋಣ. ಹಾಗಾಗಿ ಶನಿದೇವರು ಅಂದ ತಕ್ಷಣ ನೀವು ಹೆದರಬೇಕಾಗಿಲ್ಲ. ರಕ್ಷಿಸುವವನು ಶಿಕ್ಷಿಸುವವನು ಎಲ್ಲವೂ ಆ ಭಗವಂತನೇ. ಹಾಗಾಗಿ ನಮ್ಮ ಮನೋಧೈರ್ಯವನ್ನು ಹೆಚ್ಚಿಸುವ ಶಕ್ತಿ ಶನಿದೇವರದು. ಹಾಗೆ ನಂಬಿಕೆ, ಶ್ರದ್ಧೆ, ಪ್ರಾಮಾಣಿಕತೆ, ವಿವೇಚನೆಯಿಂದ ಜೀವನ ನಡೆಸಿದರೆ ಭಗವಂತನು ಸದಾ ಕೈ ಹಿಡಿದು ಕಾಪಾಡ್ತಾನೆ.

ಕಾರ್ಯಕ್ರಮದಲ್ಲಿ ನಾಡಿನ ಭಾಗ್ಯ ಚಿತ್ರಕ್ಕಾಗಿ ಎಸ್ ನಂಜುಕವಿ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರಿ. ಪಿವಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಮಾಹಿತಿ ಮನರಂಜನೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇರಿ. ನಾದೋಪಾಸನೆ ಮೂಡಿ ಬರ್ತಾ ಇದೆ ಈಗ. ಪ್ರತಿದಿನವೂ ಈ ಕಾರ್ಯಕ್ರಮ 6:05 ಮುಂಜಾನೆ 7:00 ಮೂಡಿ ಬರಲಿದೆ. ಕೇಳ್ತಾ ಇರಿ ವಿವಿಧ ಭಾರತಿ ಭಕ್ತಿ ಗೀತೆಗಳು ನಿಮಗಾಗಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ.

6:55 ಈ ಸಮಯದಲ್ಲಿ ನಾದೋಪಾಸನೆ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಾ. ಶನೇಶ್ವರ ಜಯಂತಿ, ಶನಿ ಅಮಾವಾಸ್ಯೆ ಈ ದಿನ ಶನಿವಾರವೂ ಆಗಿರೋದ್ರಿಂದ ಇದು ಒಂದು ಪರ್ವ ದಿನ ಅಂತ ಹೇಳ್ಬೋದು. ಎಲ್ಲರೂ ಶನಿದೇವರ ಕೃಪೆಗೆ ಪಾತ್ರರಾಗಿ ಮನೋಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ, ಯಾವುದಕ್ಕೂ ಹೆದರುವ ಅಗತ್ಯವಿಲ್ಲ ಅಂತ ಹೇಳ್ತಾ ದೇವರ ಕೃಪೆಗೆ ಪಾತ್ರರಾಗಿ ಹಾಗೆ ದೇವರಲ್ಲಿ ಸದಾ ನಂಬಿಕೆ ಇಟ್ಟು ನಿಮ್ಮ ಜೀವನವನ್ನು ನೀವು ಸಾಗಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವ ಮುನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ಸುಂದರ ಗೀತೆ, ಪಾಂಡುರಂಗನನ್ನು ಭಜಿಸುವ ಸತಿ ಸಕ್ಕುಬಾಯಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸತ್ಯಂ ಅವರ ಸಂಗೀತ, ಜೀವುದೇಶಂಕರ್ ಅವರ ಸಾಹಿತ್ಯವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ನೂತನ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ್ ತಿಳಿಸಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ ಹುಬ್ಬಳ್ಳಿ ಮತ್ತು ಯೋಗನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ರೈಲ್ವೆ ಇಲಾಖೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಆಲಮಟ್ಟಿ ಹಿನ್ನೀರಿನಲ್ಲಿ ಸಾಗರಮಾಲಾ ಯೋಜನೆಯಡಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಮತ್ತು ಜಲಸಾಹಸ ಕ್ರೀಡಾ ಚಟುವಟಿಕೆಗಳ ಅಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಬಾಗಲಕೋಟೆ ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಸೈಬರ್ ವಂಚನೆ ಮತ್ತು ಡಿಜಿಟಲ್ ಬಂಧನ ವಂಚನೆಗಳಿಂದ ನಾಗರಿಕರನ್ನು ರಕ್ಷಿಸುವ ಗುರಿಯನ್ನು ಹೊಂದಿರುವಂತಹ ಎಐ ಚಾಲಿತ ನೋಟಿಸ್ ಪರಿಶೀಲನಾ ವ್ಯವಸ್ಥೆಯಾದ ಎಬಿಎಚ್ಎವೈ ಅನ್ನು ಕೇಂದ್ರ ತನಿಖಾ ದಳ ಸಿಬಿಐ ಪ್ರಾರಂಭಿಸಿದೆ. ಹಾರ್ಮೋನ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ತಿಳಿಸಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶವನ್ನು ಪಡೆದಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಇಚಿ ಶಿಮೊಗ್ಗಾಯಿ ಜೋಡಿಯನ್ನು 21-12 21-13 ಸೆಟ್ಗಳಿಂದ ಸೋಲಿಸಿತು. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಇಂದಿನ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟಾನ್ಸ್ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:05 ವಾಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ, ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದೇ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದು ಒಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರ್ಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಳಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳ ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ.

0: ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
4: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23ಕ್ಕೂ ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ರಿ, ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ, ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ, ಅಲ್ಲಿ ಇವುಗಳು ಪ್ರದರ್ಶನಗೊಳ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡೆಯಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
0: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರುಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರುಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ, ಅರಣ್ಯಾಧಿಕಾರಿ ಕುಮಾರ್

0: ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ.

ಶುಭೋದಯ ಕರ್ನಾಟಕ. ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್, ಎಸ್ಜೆ ನಾಗಲೋಟಿಮಠ್ ಸಜನ ಅಂದರೆ ನಮಗೆ ಸುಲಭವಾಗಿ ಕಣ್ಮುಂದೆ ಬರ್ತಾರೆ. ವೈದ್ಯರು, ಬರಹಗಾರರು, ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿದ್ದರು, ಹುಬ್ಬಳ್ಳಿ ಕಿಮ್ಸ್ನ ನಡೆಸಿದರು, ಬಿಜಾಪುರದಲ್ಲಿ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದರು, ವಿದೇಶಗಳಲ್ಲಿ ಭಾರತದ ಕೀರ್ತಿ ಬೆಳಗಿಸಿದ ವೈಜ್ಞಾನಿಕ ಚಿಂತನೆ ಉಳ್ಳ ವೈದ್ಯರು ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಸಜನ.
2: ನಮ್ಮಿಂದನ ದೀ ಸಣ್ಣದ್ರಿ, ನಮ್ಮ ಅಪ್ಪನೂ 6ನೇ ತಕ್ಕ ಕಲ್ತವ, ನಮ್ಮವ್ವ 4ನೇ ತಕ್ಕ ಕಲ್ತಕ್ಕೆ. ಹೇಳ್ಕೊಳ್ಳುವಂಥದ್ದು ಹಿಂದೆ ಏನೇನು ಇಲ್ಲ ನಮಗೆ. ನಮ್ಮೂರು ಬನಟ್ಟಿ ಸಣ್ಣದ, ಅಲ್ಲೊಂದು SRA ಹೈಸ್ಕೂಲ್ ಅತ್ತಂತ ಹೇಳೈತಿ. ಅದನ್ನು ಸ್ಥಾಪನಾ ಮಾಡಿದವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅತ್ತನವ್ರು. ಆ ಮನುಷ್ಯ ಈ ಹೈಸ್ಕೂಲ್ ಚಾಲೂ ಮಾಡಬೇಕಾಯ್ತು ಅಂದರೆ ಮನೆಯಾಗ ಇದ್ದದ್ದು ತೆಂಬಿಗೆ ವಾಟೆ ಮಾರಿ ಚಾಲೂ ಮಾಡಿದವು. ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳುವಂಗೆ ಆಗೇ ಬಿಟ್ಟತ್ ಹೇಳ್ಬಿಡ್ತಾನು. ತಮ್ಮಣ್ಣಪ್ಪ ಚಿಕ್ಕೋಡಿ ಅಂದರೆ ಫಗು ಹಳಕಟ್ಟಿ ಮಾವ, ಹೆಣ್ಣು ಕೊಟ್ಟ ಮಾವ. ಅಂಥ ಒಂದು ವಾತಾವರಣದೊಳಗೆ ನಮ್ಮೂರಿತ್ತು. ಮಾಸ್ತರ್ ಶಾಲ್ಯಾಗ ಕಲಿಸವ್ರು ನಾ ಒಂದು 10-12 ಮಂದಿ. ಆದ್ರೆ ಊರಾಗಿದ್ದು ಎಲ್ಲ ಹಿರಿಯರು ಮಾಸ್ತರ ನಮಗೆ. ನಮ್ಮ ಟೊಪಿಗೆ ಒಂಕಾದ್ರು ಹಂಗೆ ಸಡ್ಲಾದ್ರೂ ಬೆನ್ನು ಹತ್ತಿ ಯಾಕೆ ನೀ ವಿದ್ಯಾರ್ಥಿ ಹೌದಲ್ಲ ಹಿಂಗ್ಯಾಕೆ ಅನ್ನುವಂಥದ್ದು ಒಂದು ವಾತಾವರಣ ನಮ್ಮಲ್ಲಿತ್ತು. ನಾ ಹೈಸ್ಕೂಲ್ ಕಲಿಯ ಮುಂದೆ ನನಗೆ ಬಹಳ ಅಭಿಮಾನ ಕೊಟ್ಟಂಥ ಒಬ್ಬರ ಗುರುಗಳಂದ್ರೆ NK ಕುಲಕರ್ಣಿ ಅಂತ ಹೇಳಿದ್ದರು. ಆ ಕುಲಕರ್ಣಿ ಮಾಸ್ತರು ಯಾಕೋ ನನ್ನ ಮೇಲೆ ಭಾಳ ಪ್ರೀತಿ ಅವ್ರದ್ದು. ಜಂಬಯ್ಯ, ನಿನ್ನ ಮಗ ನಾ ಕಲಿಸ್ತನೋ ಅವ್ನು ನನ್ನ ಮನೆಗೆ ಕಳಿಸು. ನಮ್ಮಪ್ಪಗೆ ವಿಚಿತ್ರ ಅನಿಸ್ತು, ಮಾಸ್ತರ ಬಂದು ಕೇಳಕತ್ತಾರ ಯಾಕೆ ಕೇಳಕತ್ತಾರು. ಆಮೇಲೆ ಅವ್ರೊಂದು ಕೆಲವು ಕಂಡೀಷನ್ ಹೇಳಿದರು. ನಾ ಬರೀ ಇಂಗ್ಲೀಷ್ ಅಷ್ಟೇ ಕಲಿಸವ, ಅವಾಗ ಉಳ್ಕಿದ್ದು ನನಗೆ ಬರುವುದಿಲ್ಲ. ಆದರೆ ಇನ್ನೊಂದು ಏನು ಕಂಡೀಷನ್ ಅಂತಂದ್ರೆ ಅವ್ನು ಮತ್ತೊಬ್ಬರಲ್ಲಿ ಹೋಗಂಗಿಲ್ಲ ಟ್ಯೂಷನ್ಗೆ, ನನ್ನತ್ತೆ ಕಟ್ಟ ಬರಬೇಕು. ನಮ್ಮಪ್ಪ ಬಂದು ಮಾಸ್ತರ್ ಹಿಂಗೆ ತರೋ ಅಂತಂದ ನೀ ಏನತ್ತಿ ಅತ್ತಂದೆ, ಹೋಗು ಮಾಸ್ತರ್ ಕರೀದು ಭಾಳ ದೊಡ್ಡದದ ಹೋಗು ಅಂತ. ನಾ 8ನೇ ತಾಕ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗಿದ್ದೆ. ಮುಂಜಾನೆ ನಸಿಗಿನಾಗ 5ಕ್ಕೆ ನಮ್ಮ ಟ್ಯೂಷನ್ ಚಾಲೂ ಆಕಿತ್ತು. ನಮ್ಮ ಮಾಸ್ತರು ಎದ್ದ, ಮನೆ ಕಸ ತೆಗೆದ, ನೀರು ತೊಗೊಂಬಂದ, ತಳಿ ಹೊಡೆದ, ದೊಡ್ಡದೊಂದು ಕಂಬಳಿ ಹಾಸೆ, ಅದ್ರ ಮುಂದೆ ಒಂದು ಲಾಟನ್ ಹಚ್ಚಿಟ್ಕೊಂಡು ಹಾರ್ಮೋನಿಯಮ್ ಬಾರಿಸ್ಕೋತ ಹಾಡ್ಕೋತ ಕುಂಡ್ರವರು. ನಾ ಕರೆಕ್ಟ್ 5ಕ್ಕಲ್ಲಿ ಹೋಗಿದ್ದೆ, ಒಂದು ಕಂದಿಲಿ ಉಟ್ಕೊಂಡು ಹೋಗಿದ್ದೆ. ಹಿಂಗೆ ನನಗೆ 4 ಕೋರ್ಸ್ ಕಲಿಸಿದ್ರು ಅವರು. ಬರೀ ಇಂಗ್ಲೀಷ ಕಲಿಸೋರು, ಪುಸ್ತಕ ಅಲ್ಲ, ಜನರಲ್ ಕಲಿಸೋರು. ಪರೀಕ್ಷೆ ಕೂತ್ನಿ, ಅವರ ಆಶೀರ್ವಾದದಿಂದ ಇಂಗ್ಲೀಷ್ ವಿಷಯದೊಳಗೆ ನಾನು ಸ್ಟೇಟ್ ನಮ್ಮ ಸೆಂಟರಿಗೆ ಫಸ್ಟ್ ಆದ್ನಿ. ಅವರು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಕರೆದು ಮಾಸ್ತರ ನನ್ನ ಮಗ್ಗೆ ಇಷ್ಟು ಚಲೋ ಕಲಿಸಿದ್ರಿ, ನಾನು ನಿಮಗೇನೂ ಒಂದು ಬಿಲ್ಲಿನೂ ಕೊಡಲಿಲ್ಲ, ಕೂತ್ಕೊಳ್ರಿ ಅಂತ ಹೇಳಿ ಅವಲಕ್ಕಿ ಮಾಡಿಸಿದ್ರು. ಅವಲಕ್ಕಿ ಕೊಟ್ಟರು, ಚಹಾ ಕೊಟ್ಟರು. ನಮ್ಮ ಅಪ್ಪ ನಾನು ಕರೆದೆ, ತಮ್ಮ ಇದನ್ನು ತಗೋ, ಈ ಚೀಟಿ ಅವ್ರ ಕಾಲ್ ಮೇಲಿಡು, ನಮಸ್ಕಾರ ಮಾಡು ಅಂದ. ನನಗೇನು ಗುರುತು, ನಾವು ಕೊಟ್ಟ ಚೀಟಿ ತೊಗೊಂಡು ಕಾಲ್ ಮೇಲೆ ಇಟ್ಟು ನೀ ನಮಸ್ಕಾರ ಮಾಡಿದ್ನಿ, ಏನು ಜಂಬಯ್ಯ ಇದು ಅಂತ ಕೇಳಿದ್ರು ಮಾಸ್ತರು. ಮಾಸ್ತರ, ನೀವು ಇಷ್ಟು ದಿವಸ ಕಲಿಸಿದ್ರಿ, ನಾನು ನಿಮಗೆ ಒಂದು ರೂಪಾಯಿನೂ ಕೊಡಲಿಲ್ಲ, ಅದರೊಳಗೆ 2.5 ತೊಲೆ ಬಂಗಾರ ಐತಿ, ಅದನ್ನು ನಿಮ್ಮ ಕಾಲಿಗೆ ಇಟ್ಟನವ, ತಾವು ತೊಗೋಬೇಕು. ನಮ್ಮ ಕುಲಕರ್ಣಿ ಮಾಸ್ತರು ಎದ್ದು ನಿಂತರು, ಎಡಗಾಲಿ ಆ ಬಂಗಾರ ಒದ್ರು. ಒದ್ದು ಏನು, ನಾ ಅಂದ್ರೆ ಅಟ್ಟ ತಿಳಿದೇನೆ, ನಿನ್ನ ಮಗ ಅಂದ್ರೆ ಏನು ಬೇರೆ ತಿಳಿದೇನೆ, ಅವ್ನು ನನ್ನ ಮಗ, ನಿನ್ನ ಮಗ ಅಲ್ಲಿ ಜಂಬಯ್ಯ, ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ್ರೆ ನಿಮ್ಮ ಮನೆಗೆ ಬರುವುದಿಲ್ಲ ಅಂತೇಳಿ ಎದ್ದು ಹೊಂಟರು. ಹೋಗಿ ನಮ್ಮ ಅಪ್ಪ ಅವ್ರನ್ನ ಕೈ ಹಿಡ್ಕೊ ಕರ್ಕೊಂಬ, ನನ್ನ ಕಡೆ ತಪ್ಪಾತ್ರಿ ಮಾಸ್ತರ. ಇಂಥ ಮಾಸ್ತರ ಕೈಯಾಗಿ ಕಲ್ತದೆ ನಾವು. ನನಗೆ ಅವ್ರ ನೆನಪು ಎಂದೂ ಹೋಗೋದೇ ಇಲ್ಲ. ಆದರೆ ಇಂಥ ಗುಣ ಏನಿದ್ವಲ್ರಿ, ಇವನು ಅಂಥವರಿಂದ ಕಲ್ತ.
1: ಕನ್ನಡ ರತ್ನ ಭಂಡಾರದಲ್ಲಿ ವೈದ್ಯರಾದ SJ ನಾಗಲೋಟಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
0: ಕನ್ನಡ ರತ್ನ ಭಂಡಾರ ಆಲಿಸಿದ್ರಿ. ಇದೇ ಕಾರ್ಯಕ್ರಮ ನಮ್ಮ ನಿಲಯದಿಂದ ಸಂಜೆ 6:55 ಮರುಪ್ರಸಾರದಲ್ಲಿ ನೀವು ಕೇಳಬಹುದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭಾವಗೀತೆಗಳು.

0: ಎಂಥ ಅರ್ಥಗರ್ಭಿತ ಸಾಲುಗಳು ಅಲ್ವಾ. ಸುಪ್ರಿಯ ಆಚಾರ್ಯ ಅವರು ಹಾಡಿದ್ರು. ಈ ಭಾವಗೀತೆಯ ರಚನೆ ಬಿ ಆರ್ ಲಕ್ಷ್ಮಣ್ ರಾವ್ ಅವರದಾಗಿತ್ತು. ಕೇಳ್ತಾ ಇದ್ದೀರಾ ಭಾವಗೀತೆಗಳು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
2: ಕುರಿಗಳು ಸಾರ್ ಕುರಿಗಳು

0: ಕೆಎಸ್ ನಿಸಾರ್ ಅಹಮದ್ ಅವರ ಜನಪ್ರಿಯ ಗೀತೆ ಇದು. ಮೈಸೂರು ಅನಂತಸ್ವಾಮಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದದ್ದು. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
3: ಹನಿ ಹನಿ ಗೂಡ್ರೆ ಹಳ್ಳ ತೆನೆ ತೆನೆ ಗೂಡ್ರೆ ಬಳ್ಳ.
4: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
5: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
6: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. ಭಾವಗೀತೆಗಳನ್ನು ಕೇಳಬಹುದು ನೀವು 7:35 ಸುದ್ದಿಯ ನಂತರ. 7:35 ರಿಂದ 7:45 ವರೆಗೆ ಕನ್ನಡದಲ್ಲಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವಿದ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸಿ

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು, ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಮತ್ತು ರಾಜ್ಯಸಭೆಯಿಂದ 10 ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ಮಣಿಸಿದೆ. 188 ರನ್ಗಳ ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 107 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6 ಸ್ಥಾನದಲ್ಲಿದೆ ಮತ್ತು ಅಗ್ರ 4 ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ಪ್ರವಾಸದಲ್ಲಿ 2 ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಎಂಎಸ್ ಶೀಲಾ ಅವರು ಹಾಡಿದ ಈ ಭಾವಗೀತೆಯ ರಚನೆ ಪೋತಿ ನರಸಿಂಹಾಚಾರ್ ಅವರದಾಗಿತ್ತು. ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆ ಇತ್ತು. 7:50.55 ಈ ಸಮಯದಲ್ಲಿ ಮುಂದಿನ ಭಾವಗೀತೆಯನ್ನು ಹಾಡಿದ್ದಾರೆ ಜಿ ವಿ ಅತ್ರಿ ಅವರು. ರಾಘವೇಂದ್ರ ಪಿ ಇಟಗಿ ಅವರ ರಚನೆ ಇದಾಗಿದೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಹಾಡಿದ
1: ಬದರಿ ಪ್ರಸಾದ್ ಅವರು ಹಾಡಿದ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದ್ದ ಗೀತೆ ಹಾಡಿದವರು ಬದರಿ ಪ್ರಸಾದ್ ಅವರು. ಈ ಗೀತೆಯೊಂದಿಗೆ ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮ ಮುಗಿಸುವ ಸಮಯವಾಗಿದೆ. ವಿಭಿನ್ನವಾದ ಭಾವಗೀತೆಗಳು ಇಷ್ಟವಾಯಿತು ಅಂತ ಶುಕ್ರ ಮತ್ತು ಪದ್ಮನಾಭ ಕಲ್ಬುರ್ಗಿಯಿಂದ ಕಲ್ಬುರ್ಗಿ ಪದ್ಮನಾಭ ಮೂಡಲಪಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಕವಿತಾ ಶ್ರೀನಿವಾಸ್ ಅವರು ಮಲ್ಲೇಶ್ವರದ ಸಂಪತ್ ಲಕ್ಷ್ಮಿ, ಅರಸೀಕೆರೆಯ ಜ್ಯೋತಿ ಸಂಗಮ್, ಮಾಧವನ್ ವೇಲೂರಿನಿಂದ, ಮತ್ತೆ ಮಹಾಲಕ್ಷ್ಮಿ ಲೇಔಟ್ನ ಜಗದೀಶ್ವರ ಮತ್ತು ಮನೆಯವರು, ಅರುಣ ಜೆಸಿ ನಗರದಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಮತ್ತೆ ವಾಣಿಶ್ರೀ ಧಾರವಾಡದಿಂದ, ಬಸಯ್ಯಸ್ವಾಮಿ ಇಮಾಮಬಾದ್ನಿಂದ, ಮತ್ತೆ ನಳಿನಾ ಲಂಕೇಶ್ ಅವರು ವಿಜಯನಗರದಿಂದ, ಹಾಗೆ ಚಿಕ್ಕ ಅಂಕನಹಳ್ಳಿಯ ಎಸ್ ರಾಜು ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ನಾಗರತ್ನ ಅವರು ರಾಜಾಜಿನಗರದಿಂದ. ನಾದೋಪಾಸನೆ ಕಾರ್ಯಕ್ರಮ ಹಾಗೂ ಭಾವಗೀತೆಗಳು ಎರಡೂ ಕೂಡ ಇಷ್ಟವಾಯಿತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಜೈ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಸಮಯ 8 ಗಂಟೆ ಆಗಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡ್ಯಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿ ಅವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸಂತ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದಿಂದ ಬೆಂಗಳೂರಿನ ಕಲಾಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದದ 40 ಕೃತಿಗಳನ್ನು ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅವರು ಕನಕ ಶಿಲ್ಪವನ ಅನಾವರಣಗೊಳಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫಲಿತಾಂಶದ ನಂತರದ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡಿದೆ. ಫಲಿತಾಂಶದ ಬಗ್ಗೆ ಆಕ್ಷೇಪವಿರುವಂತಹ ವಿದ್ಯಾರ್ಥಿಗಳು 2 ಹಂತದ ಪರಿಶೀಲನಾ ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದೆಂದು ಮಂಡಳಿಯು ತಿಳಿಸಿದೆ. ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಈ ತಿಂಗಳ 26ರಿಂದ 29ರವರೆಗೆ ಸಲ್ಲಿಸಬಹುದು ಎಂದು ಮಂಡಳಿ ತಿಳಿಸಿದೆ. ಪಟಿಯಾಲದಲ್ಲಿ ನಡೆದಂತಹ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 15 ಮತ್ತು 17 ವಯೋಮಿತಿಯ ಒಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಮತ್ತು 8 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹೆಂಡತಿ ಅಂದ್ರೆ ಹೆಂಡತಿ ಚಿತ್ರದ ಗೀತೆ. ಚಿತ್ರ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು ಹಾಡಿದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಸಮಯದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ?
1: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಮತ್ತೆ ಹಾಡಿತು ಕೋಗಿಲೆ ಚಿತ್ರಕ್ಕಾಗಿ ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂಗಕ್ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವಿವಿಧ ಭಾರತಿ,
8: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
9: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ದಿನದ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಂತಾರಾಷ್ಟ್ರೀಯ ಬೆಳಕಿನ ದಿನ, ಈ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9-10 ಸಮಯದಲ್ಲಿ ನೀವು ಆಲಿಸಬಹುದು. ಖ್ಯಾತ ಭೌತ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಗೋವಿಂದ ಅವರೊಟ್ಟಿಗೆ ಫೋನ್ ಮೂಲಕ ಮಾತನಾಡಿ ಏನು ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಅಂದರೆ ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು, ಹಾಗೆ ಭೌತಶಾಸ್ತ್ರದಲ್ಲಿ ಇದರ ಪ್ರಾಮುಖ್ಯತೆ ಏನು, ಮತ್ತು ನಮ್ಮ ಜೀವನದಲ್ಲೂ ಬೆಳಕು ಎಷ್ಟು ಮುಖ್ಯ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀವು ಕೇಳಿ ತಿಳ್ಕೊಳ್ಬಹುದು. ಹಾಗೆ ಅಂತಾರಾಷ್ಟ್ರೀಯ ಶಾಂತಿಯುತ ಜೀವನ ದಿನ ಅನ್ನೋದನ್ನು ಕೂಡ ಈ ದಿನ ಆಚರಣೆ ಮಾಡಲಾಗ್ತಾ ಇದೆ. ಏಕತೆ, ಸಹಿಷ್ಣುತೆ, ಶಾಂತಿಯುತ ಸಹಬಾಳ್ವೆಯನ್ನು ಉತ್ತೇಜಿಸುವ ಸಲುವಾಗಿ ವಿಶ್ವಸಂಸ್ಥೆಯಿಂದ ಈ ಒಂದು ದಿನವನ್ನು ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಕೂಡ ಈ ದಿನವನ್ನು ಕರೀತಾರೆ. ಡೆಂಗ್ಯೂ ಜ್ವರ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ಜಾಗೃತಿ ಮೂಡಿಸಲು ಈ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕೇಳ್ತಾ ಇದ್ದೀರಾ ಈ ಹೊತ್ತಿನಲ್ಲಿ ಈ ದಿನದ ವಿಶೇಷ, ಜೊತೆಗೆ ವಿವಿಧ ಭಾರತಿಯಲ್ಲಿ ಮಧುರವಾದ ಗೀತೆಗಳು. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂಡ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. 7 o'clock, ಆದಿತ್ಯ, ಆದಿ ಹಾಗೂ ಕಬ್ಜಾ ಚಿತ್ರದ ಗೀತೆಗಳು ಮೂಡಿಬಂದವು. ಇದಾಗಿತ್ತು ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈ ದಿನದ ವಿಶೇಷ ಕಾರ್ಯಕ್ರಮ ನೀವು ಟ್ಯೂನ್ ಮಾಡಿದ್ದೀರಾ. ಇಂದಿನ ವಿಶೇಷ, ಈ ದಿನದ ವಿಶೇಷತೆ ಏನು? ಹಲವಾರು ವಿಶೇಷತೆಗಳಿದೆ, ಅದರಲ್ಲೂ ಕೂಡ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಲೈಟ್. ಇದು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಥವಾ ನಮ್ಮ ಜೀವನ ಕ್ರಮಕ್ಕೆ ಸಂಬಂಧಿಸಿದಂತೆ ಎಷ್ಟು ಮುಖ್ಯ ಬೆಳಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಅಸೋಸಿಯೇಟ್ ಪ್ರೊಫೆಸರ್ ಒಬ್ಬರು ನಮ್ಮ ಜೊತೆ ಫೋನ್ ಮೂಲಕ ಇರ್ತಾರೆ. ಒಂದು ಸಣ್ಣ ವಿರಾಮದ ನಂತರ.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆತ್ಮೀಯ ಕೇಳುಗರೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನೋ ರೀತಿ ಬದುಕನ್ನ ಬೆಳಕಿನತ್ತ ಸಾಗಿಸುವ, ಬದುಕನ್ನು ಬದುಕಲ್ಲಿ ಬೆಳಕನ್ನ ಸಿಂಚನ ಮಾಡ್ತಾ ಚೈತನ್ಯಮಯವಾಗಿಸುವ ಬೆಳಕಿನ ದಿನ ಈ ದಿನ. ಇದರ ಮಹತ್ವ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಹೇಗೆಲ್ಲ ಇದೆ ಅನ್ನೋದನ್ನ ತಿಳಿಯೋಣ ತಜ್ಞರಿಂದ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕಾಗಿ ದೂರವಾಣಿ ಸಂಪರ್ಕದಲ್ಲಿರ್ತಾರೆ ಬೆಂಗಳೂರಿನ ವಿಜಯ ಕಾಲೇಜ್ನ ನಿವೃತ್ತ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಡಾಕ್ಟರ್ ಎಎಸ್ ಗೋವಿಂದ ಅವರು. ಇವರಿಗೆ ಪ್ರಾಧ್ಯಾಪಕ ವೃತ್ತಿಯಲ್ಲಿ 37 ವರ್ಷಗಳ ಅನುಭವವಿದೆ. ಹಾಗಾಗಿ ತಜ್ಞರು ಮಾತನಾಡಿದ್ರೆ ಈ ಒಂದು ಟಾಪಿಕ್ಗೆ ಹೆಚ್ಚು ಮೆರುಗು ಬರುತ್ತೆ ಅಂತ ಅನ್ಕೊಳ್ಬಹುದು. ತಜ್ಞರ ಜೊತೆ ನಾವು ಮಾತುಕತೆಯನ್ನ ಆರಂಭಿಸೋಣ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ. ಸರ್ ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ ಸರ್. ಡಾಕ್ಟರ್ ಎಎಸ್ ಗೋವಿಂದ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಈ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್, ಇದರ ಪ್ರಾಮುಖ್ಯತೆ ಏನು, ಉದ್ದೇಶ ಏನು, ಯಾಕೆ ಆಚರಣೆ ಮಾಡ್ತಾರೆ, ಯಾಕೆ ಒಂದು ದಿನವನ್ನ ಒಂದು ಬೆಳಕಿಗಾಗಿ ದಿನವನ್ನ ಗುರುತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ?
1: ಮೊದಲಿಗೆ ಇದರ ಹಿನ್ನೆಲೆ ನೋಡೋಣ ಒಂದ್ ಸ್ವಲ್ಪ. ಇದು ತುಂಬಾ ವರ್ಷಗಳಿಂದ ಬೆಳಕಿನ ಬಗ್ಗೆ ಸಾಕಷ್ಟು ಸಂಶೋಧನೆಗಳು, ಬೆಳಕಿನ ವಿಚಾರವಾಗಿ ಎಲ್ಲ ಚರ್ಚೆಗಳು ಎಲ್ಲ ನಡೆದಾಗ, ಬೆಳಕು ನಮ್ಮ ಜೀವನದಲ್ಲಿ ಎಲ್ಲ ಸ್ತರಗಳಲ್ಲಿ ಹೇಗೆ ಪ್ರಾಮುಖ್ಯತೆ ಹೊಂದಿದೆ ಅಂತ ಗೊತ್ತಾಗತ್ತೆ. ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಇದನ್ನ ಎತ್ತಿ ಹಿಡಿಬೇಕು, ಹೈಲೈಟ್ ಮಾಡಬೇಕು ಅಂತ ಹೇಳಿ ಯುನೆಸ್ಕೋದವರು, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ ಅಂತ ಏನ್ ಹೇಳ್ತಾರೆ ಅವರು, ಆ ಸಂಸ್ಥೆಯವರು ಬೆಳಕಿನ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು ಅಂತ ಹೇಳಿ

0: 2015 ಇಸ್ವಿನಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಲೈಟ್ ಅಂತ ಮಾಡಿದ್ರು. ಅವಾಗ ಒಂದು ವರ್ಷ ಪೂರ್ತಿ ಬೆಳಕಿನ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಾಗಾರಗಳು, ಸಮ್ಮೇಳನಗಳು ಎಲ್ಲ ಪ್ರಪಂಚದ ವಿವಿಧ ದೇಶಗಳಲ್ಲಿ ಭಾರತನೂ ಸೇರಿ ಸಾಕಷ್ಟು ನಡೆದು. ಇದೆಲ್ಲ ನಡೆದಾದ ಮೇಲೆ ಏನನ್ಸ್ತು, ಇದನ್ನ ಸುಮ್ನೆ ಒಂದ್ ವರ್ಷ ಮಾಡಿ ಬಿಟ್ಬಿಡೋದು ಬೇಡ, ಇದನ್ನ ಪೂರ್ತಿ ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ ಅದಕ್ಕಾಗಿ ಒಂದು ಸಮಿತಿ ರಚಿಸಿಬಿಟ್ಟು ಅವರು ಸಾಕಷ್ಟು ಚರ್ಚೆ ಎಲ್ಲ ಮಾಡಿ 2016-17 ಮಾಡಿ ಒಂದು ದಿನ ಇದಕ್ಕೆ ನಿಗದಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಯಾವ ದಿನ ನಿಗದಿ ಮಾಡಬೇಕು, ಆ ದಿನನೇ ಯಾಕೆ ಮಾಡಬೇಕು ಅಂತ ಹೇಳಿ ಚರ್ಚೆಗಳು ನಡೆದು ಬೆಳಕಿನ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಇರುವಂತ, ಅದರದ್ದು ತುಂಬಾ ಹೆಚ್ಚಿನ ಉಪಯೋಗ ಆಗ್ತಾ ಇರೋದು ಲೇಸರ್ ಆವಿಷ್ಕಾರ ಆದ್ಮೇಲೆ. ಸೊ ಹಾಗಾಗಿ ಲೇಸರ್ ಪ್ರಥಮವಾಗಿ ಚೆನ್ನಾಗಿ ಕೆಲಸ ಮಾಡುವಂತ ಪ್ರಥಮ ಸಕ್ಸಸ್ಫುಲ್ ಲೇಸರ್ ಅಂತ ಏನ್ ಹೇಳ್ತಾರೆ ಅದನ್ನ ಥಿಯೋಡೋರ್ ಮೈಮನ್ ಅನ್ನೋನು 1960 ಮೇ 16 ತಾರೀಕು ಅದನ್ನ ಆವಿಷ್ಕಾರ ಮಾಡಿ ಪ್ರೆಸೆಂಟ್ ಮಾಡಿದ್ದು. ಸೊ ಹಾಗಾಗಿ ಮೇ 16 ಇದಕ್ಕೆ ನಿಗದಿ ಮಾಡೋಣ ಅಂತ ಹೇಳಿ ನಿಗದಿ ಮಾಡಿದ್ರು. ಪ್ರಥಮವಾಗಿ ಮೇ 16, 2018 ವಿಶ್ವ ಬೆಳಕಿನ ದಿನ, ಇಂಟರ್ನ್ಯಾಷನಲ್ ಲೈಟ್ ಡೇ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಪ್ರಥಮವಾಗಿ 2018 ಶುರು ಆಯ್ತು. ಇದರ ಉದ್ದೇಶ ಗೋಲ್ ಏನು ಅಂದ್ರೆ ಬೆಳಕಿನ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ಸಾಮಾನ್ಯ ಮನುಷ್ಯರಿಗೂ ಕೂಡ ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸೋದು, ಅದಲ್ಲದೆ ಕಲೆ, ಸಂಸ್ಕೃತಿ, ವಿಜ್ಞಾನ, ಸಂಶೋಧನೆ, ಆಮೇಲೆ ತಂತ್ರಜ್ಞಾನ, ಅಗ್ರಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಟೆಕ್ನಾ ಎಲ್ಲಾ ಕಡೆನು ಬೆಳಕಿನ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಈ ತರ ಮಾಡ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ಲೈಟ್ ಫಾರ್ ಸಸ್ಟೈನಬಲ್ ಫ್ಯೂಚರ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಈ ದಿನದ ಅದನ್ನ ಹೆಚ್ಚು ಗಮನ ಇಟ್ಕೊಂಡು ಅದನ್ನ ಆಚರಿಸ್ತಾರೆ.
1: ಅಂದ್ರೆ ಅದರ ಹಿನ್ನೆಲೆ ಲೈಟ್ ಫಾರ್ ಸಸ್ಟೈನಬಲ್
0: ಫ್ಯೂಚರ್,
1: ಓಕೆ. ಅಂದ್ರೆ ಈ ಇದ್ರ ಕೆಳಗೆ ಏನೇನು ಅಂಶಗಳು ಬರುತ್ತೆ ಅದ್ರ ಮೇಲೆ ಬೆಳಕು ಚೆಲ್ಲೋದು ಈ ಘೋಷವಾಕ್ಯದ
0: ಈ ವರ್ಷದ
1: ಘೋಷವಾಕ್ಯ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಈ ಕುರಿತಾಗಿ. ಬೆಳಕು ಅನ್ನೋದರ ಹಿಂದೆ ಅದೆಷ್ಟು ವಿಜ್ಞಾನ ಇದೆ, ಅದೆಷ್ಟು ಪ್ರಾಮುಖ್ಯತೆ ಇದೆ ಈ ಒಂದು ಬೆಳಕಿಗೆ, ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ಬೆಳಕಿನ ಪ್ರಾಮುಖ್ಯತೆಯನ್ನು ನಾವು ಕಾಣಬಹುದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಿಮ್ಮಿಷ್ಟದ ಒಂದು ಗೀತೆಯನ್ನ ಕೇಳಿದ ಮೇಲೆ ಆಡಿಸಿ ನೋಡು, ಬೀಳಿಸಿ ನೋಡು, ಕಸ್ತೂರಿ ನಿವಾಸ ಚಿತ್ರದ ಗೀತೆ ನಿಮಗೆ ಇಷ್ಟ ಅಂತ ಹೇಳಿದ್ರಿ ಆಫೇರ್. ಸೊ ಯಾಕೆ ಅಂತ ಕೇಳ್ಬೋದಾ? ಅಲ್ಲ, ಯಾಕೆ ಅಂತ ಆ ಗೀತೆ ಇಷ್ಟ ನಿಮಗೆ?
0: ಅದು ಮೆಲೋಡಿ ಇರೋದ್ರಿಂದ ಮತ್ತು ಭಾವನೆಗಳು ಚೆನ್ನಾಗಿರೋದ್ರಿಂದ ಆ ಗೀತೆ ಇಷ್ಟ ಆಗಿದೆ.
1: ಮತ್ತೆ ಆ ಬೊಂಬೆಯ ಆಡುವಿಕೆಯಲ್ಲಿ ಕೂಡ ಈ ಬೆಳಕಿನ
0: ಜೀವನದ ಒಂದು ಫಿಲಾಸಫಿ ಅದರೊಳಗೆ ಸೇರ್ಕೊಂಡು,
1: ಅಲ್ಲ ಕ್ಯಾಮ್ರಾ ಚಾಕಚಕ್ಯತೆಯನ್ನು ಅದರಲ್ಲಿ ನೋಡಬಹುದು ಅಂತ ಅಂತೀರಾ?
0: ಹೌದು ಹೌದು.
1: ಧನ್ಯವಾದ. ಮತ್ತೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಮುಂದಿನ ಹಂತದಲ್ಲಿ. ಈಗ ಒಂದು ಗೀತೆ.

0: ತಾನೇ ಉರಿದರು ದೀಪ ಮನೆಗೆ ಬೆಳಕು ತರುವುದು ಅನ್ನುವ ಸಾಲುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಳಕಿನ ಮಹತ್ವವನ್ನು, ಬೆಳಕಿನ ಹಿರಿಮೆಯನ್ನು ಇದು ಎತ್ತಿ ಹಿಡಿಯುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಈ ದಿನದ ಅಂಗವಾಗಿ ಡಾಕ್ಟರ್ ಎ ಎಸ್ ಗೋವಿಂದ ಅವರಿದ್ದಾರೆ. ಇವರು ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಂಥವರು. ಬೆಂಗಳೂರಿನ ವಿಜಯ ಕಾಲೇಜ್ನ ಹೆಚ್ಓಡಿ, ಫಿಸಿಕ್ಸ್ ಹೆಚ್ಓಡಿ ಆದಂಥವರು. ಇವರಿಗೆ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಸರಿಸುಮಾರು 37 ವರ್ಷಗಳಷ್ಟು ದೀರ್ಘ ಅನುಭವವಿದೆ. ಇವರು ಬೆಳಕಿನ ದಿನದ ಮಹತ್ವ, ಯಾವಾಗ ಶುರುವಾಯಿತು, ಇದರ ಆಚರಣೆ ಮತ್ತು ಉದ್ದೇಶ ಏನು, ಈ ಎಲ್ಲದರ ಬಗ್ಗೆ ಮೊದಲನೇ ಭಾಗದಲ್ಲಿ ತಿಳಿಸ್ಕೊಟ್ರು. ಇನ್ನು ಮುಂದೆ ಬೆಳಕಿನ ವೈಜ್ಞಾನಿಕ ಇತಿಹಾಸ ಈ ಕುರಿತಾಗಿ ಹೇಳ್ತಾರೆ ಸರ್. ಹಲೋ, ಬೆಳಕಿನ ವೈಜ್ಞಾನಿಕ ಇತಿಹಾಸ ಏನು ಅಂತ ಹೇಳ್ತೀರಾ?
1: ಬೆಳಕಿನ ವೈಜ್ಞಾನಿಕ ಇತಿಹಾಸ, ಬೆಳಕು ಸಂಶೋಧನೆ ಆಗಿದ್ದು ಅದರ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದ್ದು ಯಾವಾಗಿಂದ ಅಂತ, ತುಂಬಾ ಹಿಂದೆ ಅಂದ್ರೆ ವಿಜ್ಞಾನ ಶುರು ಆಗಿದ್ದೇ ಒಂದು ಅರಿಸ್ಟಾಟಲ್ ಕಾಲದಿಂದ ಅಂತ ಹೇಳ್ತಾರೆ. ಅವಾಗ ಇನ್ನೂ ಹೆಚ್ಚು ಯಾವುದೇ ವಿಚಾರವಾಗಿ ಕರೆಕ್ಟ್ ಆದಂತ ತಿಳುವಳಿಕೆ ಇಲ್ಲದೆ ಇದ್ದಿರಬಹುದು. ಅವಾಗ ಅರಿಸ್ಟಾಟಲ್ ಕಾಲದಲ್ಲಿ ಏನ್ ಅನ್ಕೊಂಡಿದ್ರು, ಕಣ್ಣಿಂದ ಬೆಳಕು ಬರುತ್ತೆ ಹೊರಕ್ಕೆ, ಅದು ವಸ್ತುಗಳನ್ನ ಮುಟ್ಟದಾಗ ವಸ್ತುಗಳ ಇರುವಿಕೆ ನಮ್ಗೆ ಗೊತ್ತಾಗತ್ತೆ. ಒಂಥರ ಈ ಕೈಯಲ್ಲಿ ಮುಟ್ಟಿದ್ರೆ ಯಾವ್ದೋ ಒಂದು ವಸ್ತು ಇದೆ ಅಂತ ಗೊತ್ತಾಗತ್ತಲ್ಲ, ಆ ತರ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಏನು ಸಪೋರ್ಟ್ ಹೇಳ್ತಾ ಇದ್ರು ಅಂದ್ರೆ ಅದಕ್ಕೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಕಾಣಿಸೋದಿಲ್ಲ ಅನ್ನೋ ತರ. ಆದ್ರೆ ವಿಜ್ಞಾನದಲ್ಲಿ ಅವತ್ತು ಕೂಡ ಒಂದು ನಮ್ದು ಪ್ರತ್ಯಕ್ಷ ಪ್ರಮಾಣ ಅಂತಾರೆ, ಅದನ್ನ ವೆರಿಫೈ ಮಾಡಿ ನೋಡೋವರೆಗೂ ಅದನ್ನ ಯಾರು ನಂಬೋದಿಲ್ಲ. ಸೊ ಹಾಗಾಗಿ ಅವಾಗ ಪ್ರಶ್ನೆಗಳು ಉದ್ಭವ ಆಯ್ತು. ಹಾಗಿದ್ರೆ ರಾತ್ರಿ ಹೊತ್ತು ಯಾಕೆ ಕಾಣೋದಿಲ್ಲ, ಕಣ್ಣಿಂದ ಕೈಯಲ್ಲಿ ಮುಟ್ಟೋ ವಸ್ತು ಕತ್ಲಲ್ಲೂ ಕಾಣಿಸುತ್ತಲ್ವಾ, ಇಟ್ಕೊಂಡಿದ್ರು ಬೆಳಗ್ಗೆ ಏನು ಕಾಣಿಸೋದಿಲ್ವಲ್ಲ ರಾತ್ರಿ ಹೊತ್ತು ಅಂತೆಲ್ಲ ಪ್ರಶ್ನೆಗಳು ಬಂದು ಆಮೇಲೆ ಅರ್ಥ ಆಯ್ತು, ಬೆಳಕು ಕಣ್ಣಿಂದ ಬರೋದಿಲ್ಲ, ಬೆಳಕು ಹೊರಗಡೆ ಇರುತ್ತೆ. ಆ ಬೆಳಕು ಕಣ್ ಒಳಕ್ ಹೋಗಿ ರೆಟಿನಾ ಮೇಲೆ ಬಿದ್ದಾಗ ಈ ಅದರದ್ದು ಚಿತ್ರ ಬಿದ್ದ ಮೇಲೆ ನಮಗ್ ಕಾಣಿಸುತ್ತೆ ಅಂತ ಆಮೇಲೆ ಅರ್ಥ ಆಯ್ತು. ಇದು ಬಹಳ ಪ್ರಿಮಿಟಿವ್ ಅಂತಾರಲ್ಲ ಅಲ್ಲಿ ತಿಳ್ಕೊಂಡಿದ್ದು ವಿಷಯ. ಅದಾದ್ಮೇಲೆ ಬೆಳಕಿನ ಬಗ್ಗೆ, ಅದರ ಪ್ರಾಪರ್ಟೀಸ್, ಗುಣಗಳ ಬಗ್ಗೆ ತುಂಬಾ ಸಂಶೋಧನೆಗಳು ನಡ್ಕೊಂಡು ಹೋಯ್ತು. ಮೊದಲನೇದು ಗೊತ್ತಾಗಿದ್ದು ಬೆಳಕು ಸರಳ ರೇಖೆಯಲ್ಲಿ ಹೋಗುತ್ತೆ ಅಂತ, ಆಮೇಲೆ ಅದು ಯಾವ್ದಾರ ವಸ್ತು ಮೇಲೆ ಬಿದ್ದಾಗ ಪ್ರತಿಫಲನ ಆಗುತ್ತೆ, ಅದು ವಸ್ತುವಿನ ಒಳಗೆ ಟ್ರಾನ್ಸ್ಪರೆಂಟ್ ಇದ್ರೆ ಒಳಗೆ ಹೋದಾಗ ವಕ್ರೀಭವನ ರಿಫ್ರಾಕ್ಷನ್ ಆಗುತ್ತೆ, ಅದು ಬೇರೆ ಬೇರೆ ಬಣ್ಣಗಳು ವಿಭಜನೆ ಹೊಂದಬಹುದು. ಇದು ಬೇಸಿಕ್ ಪ್ರಾಪರ್ಟೀಸ್ ಆಯ್ತು. ಮತ್ತೆ ಇನ್ನು ಸ್ವಲ್ಪ ಮುಂದುವರೆದು ಬೆಳಕಿನ ಬಗ್ಗೆ ಅದು ಇಂಟರ್ಫೆರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಅನ್ನೋ ತರ ಕೆಲವು ಗುಣಗಳು ಗೊತ್ತಾಗಿದೆ. ಆಮೇಲೆ ಇತ್ತೀಚೆಗೆ ಅಂದ್ರೆ ಸುಮಾರೊಂದು 100 ವರ್ಷ ಅಂತ ಅನ್ಕೋಬಹುದು, ಅವಾಗ ಬೆಳಕಿಗೆ ಡ್ಯುಯಲ್ ನೇಚರ್ ಅಂತ ಏನ್ ಹೇಳ್ತಾರೆ, ಅದಿದೆ, ಬೆಳಕು ಕಣಗಳ ರೂಪದಲ್ಲೂ ಪ್ರಾಪರ್ಟೀಸ್ ತೋರಿಸುತ್ತೆ, ತರಂಗ ರೂಪದಲ್ಲೂ ಕೂಡ ಪ್ರಾಪರ್ಟೀಸ್ ತೋರಿಸುತ್ತೆ. ಅದು ಇತ್ತೀಚಿನ ಕ್ವಾಂಟಮ್ ಫಿಸಿಕ್ಸ್ ಒಳಗೆ ಅರ್ಥ ಆಗಿರೋಂತಹದ್ದು. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರಬಹುದು, ಆದ್ರೆ ಅಲ್ಲಿವರೆಗೆ ಬೆಳಕು ಸರಳ ರೇಖೆಯಲ್ಲಿ ಹೋಗುತ್ತೆ ಅನ್ನೋದ್ರಿಂದ ಹಿಡಿದು ಇವತ್ತಿನ ಡ್ಯುಯಲ್ ನೇಚರ್ ವರೆಗೆ ಪೂರ್ತಿ ಬೆಳಕಿನ ಬಗ್ಗೆ ನಮಗೆ ಏನೇನು ಗೊತ್ತಾಗಿದೆ, ಇದು ಅದರ ವೈಜ್ಞಾನಿಕ ಇತಿಹಾಸ.
0: ಇನ್ನು ನಿತ್ಯ ಜೀವನದಲ್ಲಿ ನಮ್ ಬೆಳಕು ಯಾಕೆ ಬೇಕು, ಅದರ ಪ್ರಾಮುಖ್ಯತೆ ಒಬ್ಬ ಸಾಧಾರಣ ಮನುಷ್ಯನ ಜೀವನದಲ್ಲಿ, ಒಬ್ಬ ಲೇಮ್ಯಾನ್ಗೆ ಹೇಳೋದಾದ್ರೆ ಅದರ ಪ್ರಾಮುಖ್ಯತೆ ಏನು, ಎಷ್ಟು ಅನ್ನೋದನ್ನ ನೀವು ಹೇಳ್ತೀರಾ?
1: ನಿತ್ಯ ಜೀವನದಲ್ಲಿ, ಈಗ ನಾನು ಹೇಳಿದ್ದು ಅದು ವೈಜ್ಞಾನಿಕ ಆಯ್ತು, ನಿತ್ಯ ಜೀವನದಲ್ಲಿ ಏನಾಗುತ್ತೆ, ಮೊದಲನೇದಾಗಿ ಈಗ ನಮಗೆಲ್ಲ ಏನು ಆಹಾರ ಸಿಗ್ತಾ ಇದೆ, ಇವಾಗ ಪ್ರಪಂಚದಲ್ಲಿ ಪ್ರಾಣಿಗಳು ಗಿಡಗಳು ಎಲ್ಲ ಬರುವಾಗ ಅದನ್ನ ಹಿಂದೆ ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ, ಮೊದಲು ಗಿಡಗಳು ಬಂದು ಆಮೇಲೆ ಪ್ರಾಣಿಗಳು ಅದೆಲ್ಲ ಬಂತು ಅಂತ. ಏಕೆಂದ್ರೆ ಗಿಡಗಳು ತಾವೇ ಆಹಾರ ಉತ್ಪಾದನೆ ಮಾಡ್ಕೊಳ್ಳುತ್ತೆ, ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥೆಸಿಸ್ ಏನ್ ಹೇಳ್ತಾರೆ ಅದರಿಂದ. ಸೊ ಇಡೀ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಕೂಡ ಆಹಾರ ಸಿಗ್ತಾ ಇರೋದು ಬೆಳಕಿಂದಲೇನೆ, ಸೂರ್ಯನ ಬೆಳಕಿಂದ.

0: ಅದು ಮೊದಲನೇದು ಬಹಳ ಪ್ರಾಮುಖ್ಯತೆ ಇರೋದು. ಆಮೇಲೆ ನಮ್ಗೆ ಈಗೆಲ್ಲ ಗೊತ್ತಾಗಿದೆ, ಒಳಗೆ ಕೂತ್ಕೊಳ್ತಾ ಇದೀವಿ, ವಿಟಮಿನ್ ಡಿ ಕಡಿಮೆ ಆಗ್ತಾ ಇದೆ ಅಂತೆಲ್ಲ. ಸೊ ನಮ್ಗೆ ಸೂರ್ಯನ ಬೆಳಕಿಂದ ವಿಟಮಿನ್ ಡಿ ಸಿಗ್ತಾ ಇದೆ, ಶರೀರದ ಮೇಲೆ ಬಿದ್ದಾಗ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ. ಆಮೇಲೆ ಬಯಾಲಜಿಕಲ್ ಕ್ಲಾಕ್ ಅಂತ ಏನ್ ಹೇಳ್ತಾರೆ, ನಮ್ಮ ಎವಲ್ಯೂಷನ್ ಇದ್ರೊಳಗೆ ಬೆಳಗ್ಗೆ ರಾತ್ರಿ, ರಾತ್ರಿ ನಿದ್ದೆ ಮಾಡೋದು, ಬೆಳಗ್ಗೆ ಎದ್ದೇಳೋದು, ಇದೆಲ್ಲ ಸಿರ್ಕೇಡಿಯನ್ ರಿದಮ್ ಅಂತಾರೆ. ಅದಕ್ಕೆ ತಕ್ಕಂಗೆ ದೇಹದೊಳಗಿನ ಹಾರ್ಮೋನ್ ವ್ಯತ್ಯಾಸ ಆಗೋದು, ಆಮೇಲೆ ಡೈಜೆಷನ್, ಇದೆಲ್ಲ ಪ್ರೋಸೆಸ್, ಯಾವ ಟೈಮಲ್ಲಿ ಲಿವರ್ ವರ್ಕ್ ಆಗಬೇಕು, ಇದೆಲ್ಲ ಕೂಡ ನಾವು ಬೆಳಗ್ಗೆ ಬೆಳಕನ್ನು ಎಷ್ಟೊತ್ತಿಗೆ ನೋಡ್ತೀವಿ, ರಾತ್ರಿ ಎಷ್ಟೊತ್ತಿಗೆ ಕತ್ಲಾಗತ್ತೆ, ಈ ಬೆಳಕಿನಿಂದನೇ ನಮ್ಮ ಇಡೀ ಜೀವನ ಅದರಿಂದ ನಿರ್ಧಾರಿತವಾಗಿರುತ್ತೆ. ಆಮೇಲೆ ನಮ್ಮ ಎಲ್ಲ, ಈಗ ನಮ್ಮ ಎಲ್ಲ ಪಂಚೇಂದ್ರಿಯಗಳಲ್ಲಿ ಅತಿ ಮುಖ್ಯವಾದದ್ದು ಕಣ್ಣು. ಯಾಕೆಂದ್ರೆ ಬೇರೆ ಯಾವುದೇ ಇಂದ್ರಿಯಕ್ಕೆ ತುಂಬಾ ದೂರದ್ದನ್ನೆಲ್ಲ ತಿಳ್ಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ. ಸೊ ಕಣ್ಣು ತುಂಬಾ ಪ್ರಾಮುಖ್ಯವಾಗಿದೆ, ಅದಕ್ಕೆ ಬೇಕಾದ್ದು ಬೆಳಕು.
1: ಬೆಳಕು
0: ಮತ್ತೊಂದು, ಬೆಳಕಿನಿಂದ ನಮ್ಮ ಮೂಡ್, ಮನಸ್ಥಿತಿ ವ್ಯತ್ಯಾಸ ಆಗತ್ತೆ ಅಂತೆಲ್ಲ ಹೇಳ್ತಾರೆ, ಅದನ್ನ ಮುಂದೆ ನೋಡೋಣ. ಆಮೇಲೆ ರಾತ್ರಿ ಹೊತ್ತು ಕೂಡ ನಮ್ಮ ಬೆಳಕು, ಅದರಿಂದ ನಮ್ಮ ಸೇಫ್ಟಿ. ಈಗ ರೋಡಲ್ಲಿ ಓಡಾಡ್ಬೇಕಾದ್ರೆ ಅಲ್ಲೆಲ್ಲ ಲೈಟಿಂಗ್ ಇದ್ರೆ ನಾವು ಸುರಕ್ಷಿತವಾಗಿ ಓಡಾಡಬಹುದು, ನಮ್ಮ ವೆಹಿಕಲ್ಗೆ ನಾವು ಲೈಟ್ ಹಾಕೊಂಡೇ ಹೋಗ್ತಾ ಇರ್ತೀವಿ. ಸೊ ಎಲ್ಲ ನಮ್ಮ ಜೀವನದಲ್ಲಿ ರಾತ್ರಿ ಕೂಡ ನಾವ್ ಎಷ್ಟೊತ್ತು ಎದ್ದಿರ್ತೀವಿ, ಕೆಲಸ ಮಾಡ್ತೀವಿ, ಅಲ್ಲಿ ಕೂಡ ಬೆಳಕಿನ ಅವಶ್ಯಕತೆ ಇದೆ. ಇನ್ನು ಟೆಕ್ನಾಲಜಿಲೂ ಕೂಡ ಸುಮಾರು ಫೋಟಾನಿಕ್ಸ್, ಆಪ್ಟಿಕಲ್ ಫೈಬರ್, ಲಿಡಾರ್ ಅಂತೆಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ. ಅದರಲ್ಲೂ ಕೂಡ ನಿತ್ಯ ಜೀವನದಲ್ಲಿ ನಾವು ಅದನ್ನ, ನಮಗೆ ತಿಳಿದೇನೆ ಅದನ್ನ ನಾವು ವಿಜ್ಞಾನ ಆವಿಷ್ಕಾರದಿಂದ ಅದನ್ನು ಉಪಯೋಗಿಸ್ತಾ ಇರ್ತೀವಿ.
1: ನೋಡಿ, ಬೆಳಕು ಅಂದ ತಕ್ಷಣ ನಾವು ಸೂರ್ಯನ ನೋಡ್ತೀವಿ, ಇಲ್ಲ ಮನೆಯಲ್ಲಿ ಲೈಟ್ ಸ್ವಿಚ್ ಆನ್ ಮಾಡ್ತೀವಿ, ಅಷ್ಟೇ ಬೆಳಕು ಅನ್ಕೊಂಡಿರ್ತೀವಿ. ಆದ್ರೆ ಆ ಹೊತ್ತಿಗೆ ನಮ್ಗೆ ಆ ಬೆಳಕು ಅದು ಸಿಗದೆ ಹೋದಾಗ ಅದರ ಪ್ರಾಮುಖ್ಯತೆ, ಹಬ್ಬ ಇಲ್ವಲ್ಲ ಬೆಳಕು ಅಂತ, ಒಂದು ಕರೆಂಟ್ ಇರ್ಬೋದು, ಕರೆಂಟ್ ಸಪ್ಲೈ ಇರ್ಬೋದು, ಅಥವಾ ಸೂರ್ಯ ಸರಿಯಾದ ಸಮಯಕ್ಕೆ ಹುಟ್ಟದೇ ಇರೋದಿಲ್ಲ, ಆದರೂ ಕೂಡ ಸರಿಯಾದ ಸಮಯಕ್ಕೆ ಹುಟ್ಟಲಿಲ್ಲ ಅಂದ್ರೆ ಅದು ನಮ್ಮ ಸರ್ಕಾಡಿಯಂ ರಿದಮ್ನೇನೆ ಏರ್ಪೇರ್ ಮಾಡುವಂತಹ ಸಾಧ್ಯತೆ ಇದೆ. ಈ ಹೆಲ್ತ್ಗೆ ಸಂಬಂಧಪಟ್ಟಂಗೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸಾಕಷ್ಟು ಈ ರಾತ್ರಿ ಎಷ್ಟೊತ್ತಾದ್ರೂ ಕೆಲವು ಪ್ರದೇಶಗಳಲ್ಲಿ ಕತ್ಲಾಗಲ್ಲ, ಎಷ್ಟೊತ್ತಾದ್ರೂ ಬೆಳಕಾಗಲ್ಲ ಅಂತ ಪ್ರದೇಶಗಳಿದೆಯಲ್ಲ, ಅವರು ಹೇಗೆ ಮೇಂಟೈನ್ ಮಾಡ್ತಾರೆ ತಮ್ಮ ರುಟೀನ್ ಅನ್ನ?
0: ಅಲ್ಲ, ಅವರು ತಮ್ಮ ರುಟೀನ್ ಅನ್ನ, ಅವ್ರಿಗೆ ಏನಾಗುತ್ತೆ, ಅದು ತೀರಾ ಧ್ರುವ ಪ್ರದೇಶದ ಹತ್ತಿರ ಹತ್ತಿರದಲ್ಲಿ ಮಾತ್ರ ಹೆಚ್ಚಾಗಿ ಆ ತರ ಆಗುತ್ತೆ. ಬೇರೆ ಪ್ರದೇಶಗಳಲ್ಲಿ ತುಂಬಾ ವ್ಯತ್ಯಾಸ ಇಲ್ಲ, ಕೆಲವು ಗಂಟೆಗಳ ಮಾತ್ರ ವ್ಯತ್ಯಾಸ ಇರುತ್ತೆ. ಅವರು ಅದನ್ನ ಡೇ ಲೈಟ್ ಮೋಡ್ ಅಂತ ಹೇಳಿ ಚೇಂಜ್ ಮಾಡಿಕೊಂಡು, ಅವರ ಗಡಿಯಾರ ಕ್ಲಾಕ್ ಟೈಮಿಂಗ್ಸ್ ನೆಲ್ಲ ಚೇಂಜ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಜೀವನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ.
1: ಆಗ ಬೆಳಕಿಗಿಂತ ಅವರ ವಾಚ್ ಮೇಲೆ ಅವರು ಹೆಚ್ಚು ಅವಲಂಬಿತರಾಗಿರ್ತಾರೆ ಅಂತ ಹೇಳ್ಬೋದಾ?
0: ಹೌದು ಹೌದು ಹೌದು,
1: ಯಾಕೆಂದ್ರೆ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ.
0: ಹಾಗಾಗಿ
1: ಇನ್ನು ಮುಂದಿನ ಹಂತದಲ್ಲಿ ಬೆಳಕಿನ ಉಗಮ ಹೇಗಾಯ್ತು, ಸಾಮಾನ್ಯ ಉಪಯೋಗಗಳೇನು ಬೆಳಕಿನ ಬಗ್ಗೆ, ಮತ್ತೆ ಬೆಳಕು ಮತ್ತು ನಮ್ಮ ಮನಸ್ಥಿತಿ ಹೇಗೆ ವರ್ಕ್ ಆಗುತ್ತೆ, ಈ ಎಲ್ಲದ್ರ ಬಗ್ಗೆ ಮಾತನಾಡೋಣ. ನಿಮ್ಮ ಇಷ್ಟದ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್. ಈ ಒಂದು ದಿನದ ಮಹತ್ವವನ್ನ ತಿಳಿಸ್ಕೊಳ್ತಾ ಇದ್ದಾರೆ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದಂಥ ಡಾಕ್ಟರ್ ಎ ಎಸ್ ಗೋವಿಂದ ಅವರು. ಅವರ ಮೌಲ್ಯಭರಿತ ಮಾತುಗಳನ್ನು ಮುಂದಿನ ಹಂತದಲ್ಲಿ ಮುಂದುವರಿಸೋಣ. ಕೇಳ್ತಾ ಇರಿ ವಿವಿಧ ಭಾರತಿ.

0: ಮಾಂಗಲ್ಯ ಭಾಗ್ಯ ಚಿತ್ರದ ಮಧುರವಾದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈ ದಿನದ ವಿಶೇಷ ಏನು? ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್, ಅಂತಾರಾಷ್ಟ್ರೀಯ ಬೆಳಕಿನ ದಿನ. ಬೆಳಕು ಅಂದರೆ ತುಂಬ ಮುಖ್ಯ ನಮ್ಮ ಜೀವನದಲ್ಲಿ. ಬೆಳಕಿಗೆ ಇಷ್ಟೊಂದು ಮಹತ್ವ, ನಾವು ಒಂದು ದಿನ ಅದಕ್ಕಾಗಿ ಮೀಸಲಿಡಬೇಕಾ ಅನ್ನೋರಿಗೆ ಈಗಾಗಲೇ ನಮ್ಮ ಅತಿಥಿಗಳಾದ ಡಾಕ್ಟರ್ ಎ ಎಸ್ ಗೋವಿಂದ ಅವರು, ಭೌತಶಾಸ್ತ್ರ ಅಸೋಸಿಯೇಟ್ ಪ್ರೊಫೆಸರ್ ಅವರು, ಕಾಲೇಜಿನ ವಿಭಾಗದ ಮುಖ್ಯಸ್ಥರಾದಂಥವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಈ ದಿನದ ಒಂದು ಮಹತ್ವ, ಯಾಕೆ ಇಷ್ಟೊಂದು ಮಹತ್ವ ಒಂದು ಬೆಳಕಿಗೆ ಅನ್ನೋದು, ಇನ್ನು ಮುಂದಿನ ಹಂತದಲ್ಲಿ ಅವ್ರನ್ನ ಮಾತನಾಡಿಸ್ತಾ ಸಾಗೋಣ. ನಮ್ಮ ಮೂಡ್ ಮೇಲೆ ಹೇಗೆ ಬೆಳಕು ಪರಿಣಾಮ ಬೀರುತ್ತೆ, ಅದಕ್ಕೂ ಮುಂಚೆ ಬೆಳಕಿನ ಉಗಮ ಏನು, ಎಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ಅವರು ಇನ್ನಷ್ಟು ವಿವರವಾಗಿ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬೆಳಕಿನ ಬಗ್ಗೆ ಮಾತನಾಡಬೇಕಾದ್ರೆ ವಿಜ್ಞಾನದ ಪ್ರಾಮುಖ್ಯತೆ ತಿಳಿಸಿದ್ರಿ, ನಿತ್ಯ ಜೀವನದಲ್ಲಿ ಬೆಳಕಿನ ಪ್ರಾಮುಖ್ಯತೆ, ಇದರ ವೈಜ್ಞಾನಿಕ ಇತಿಹಾಸ ಏನು, ಇದೆಲ್ಲದರ ಬಗ್ಗೆ ಹೇಳಿದ್ರಿ. ಬೆಳಕಿನ ಉಗಮಗಳು ಯಾವಾಗ ಆಯಿತು, ಜೊತೆಗೆ ಅದರ ಸಾಮಾನ್ಯ ಉಪಯೋಗಗಳು ಇನ್ನಷ್ಟು ತಿಳಿಸ್ಕೊಡ್ತೀರಾ?
1: ಬೆಳಕಿನ ಉಗಮ ಅಂದ್ರೆ ಬೆಳಕಿನ ನಾವು ಸೋರ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಿಂದ ಬೆಳಕು ಬರುತ್ತೆ, ಸಿಗ್ತಾ ಇದೆ ನಮ್ಗದು ಅಂತ. ಇದರಲ್ಲಿ ನಾವು ಎರಡು ವಿಭಾಗ ಮಾಡ್ಕೋಬಹುದು. ಒಂದು ನ್ಯಾಚುರಲ್ ಪ್ರಾಕೃತಿಕವಾಗಿರೋದು, ಎರಡನೇದು ನಮ್ಗೆ ನಾವೇ ಮನುಷ್ಯರು ಮಾಡಿರೋಂತದ್ದು ಆರ್ಟಿಫಿಷಿಯಲ್ ಏನಿದೆ ಅದು ಸೋರ್ಸ್ಗಳು ಏನಿದೆ ಅಂತ. ಈಗ ಪ್ರಾಕೃತಿಕವಾಗಿ ತಕ್ಷಣ ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇರೋದು
0: ಸೂರ್ಯನ
1: ಬೆಳಕು ಎಷ್ಟೋ ಮಿಲಿಯನ್ ವರ್ಷಗಳಿಂದ ನಮಗೆ ಸಿಗ್ತಾ ಇದೆ. ಇಡೀ ಭೂಮಂಡಲ ಸಸ್ಟೈನ್ ಆಗಿರೋದೇ ಅದರಿಂದ. ಮತ್ತೆ ರಾತ್ರಿ ಹೊತ್ತು ನಮ್ಗೆ ಹೆಚ್ಚಾಗಿ ಅಮಾವಾಸ್ಯೆ ಬಿಟ್ಟು ಬೇರೆ ದಿನ ಎಲ್ಲ ಚಂದ್ರನ ಬೆಳಕು, ಆಮೇಲೆ ಸ್ವಲ್ಪ ಮಟ್ಟಿಗೆ ನಕ್ಷತ್ರಗಳ ಬೆಳಕು ಎಲ್ಲ ಸಿಗ್ತಾ ಇದೆ. ಇದಲ್ಲದೆ ನಮಗೆ ನ್ಯಾಚುರಲ್ ಆಗಿ ಸುಮಾರು ಇನ್ನು ಬೇರೆ ಬೇರೆ ಕಾರಣಗಳಿಂದ ಬೆಳಕು ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಬೆಂಕಿ, ಕಾಡ್ಗಿಚ್ಚು ಇರ್ಬೋದು, ಯಾವುದೇ ರೀತಿಯ ಬೆಂಕಿ ನ್ಯಾಚುರಲ್ ಆಗಿದ್ರೆ ಅದರಿಂದ, ಆಮೇಲೆ ವಾಲ್ಕೆನೋ ಲಾವಾ, ಅದರಿಂದ ಎಲ್ಲ ಬೆಂಕಿ ಇಂದ ನಮ್ಗೆ ಬೆಳಕು ಸಿಗ್ತಾ ಇದೆ. ಆಮೇಲೆ ಮಳೆ ಟೈಮಲ್ಲಿ ಮಿಂಚುಗಳು ಏನ್ ಬರುತ್ತೆ ಅದ್ರೂ ಕೂಡ ಒಂದು ಕ್ಷಣ ಮಾತ್ರದಲ್ಲಿ ಸಾಕಷ್ಟು ಬೆಳಕು ಬರ್ತಾ ಇರುತ್ತೆ. ಅದು ಬಿಟ್ರೆ ಇದು ಧ್ರುವ ಪ್ರದೇಶಗಳಲ್ಲಿ ನಮಗೆ ಅರೋರಾ ಅಂತ ಕಾಣಿಸುತ್ತೆ, ಅದರಲ್ಲಿ ಕೂಡ ಆಕಾಶದಲ್ಲಿ ಬೆಳಕು ಕಾಣಿಸ್ತಾ ಇರುತ್ತೆ. ಇದು ಬಿಟ್ರೆ ಬಯೋಲ್ಯೂಮಿನಿಸೆನ್ಸ್ ಅಂತ ಏನ್ ಹೇಳ್ತಾರೆ, ಕೆಲವು ಸಣ್ಣ ಹುಳುಗಳು ಮಿಂಚು ಹುಳ ಅಂತ ಹೇಳ್ತೀವಿ, ಅದು ನಮ್ಮ ನಾರ್ಮಲ್ ಬೆಂಕಿ ತರಾನೇ ಇದ್ರೂ ಕೂಡ ಈಗ ಯಾವ್ದೇ ಬೆಳಕು ಬರಬೇಕಾದ್ರೆ ಅದು ರಾಸಾಯನಿಕ ಪ್ರಕ್ರಿಯೆಯಿಂದ ಬರ್ತಾ ಇರುತ್ತೆ, ಈ ಸುಮಾರು ಎಣ್ಣೆ ದೀಪ ಇದಿರ್ಬೋದು. ಆದ್ರೆ ಅಲ್ಲಿ ಮಿಂಚು ಹುಳದಲ್ಲಿ ಅದು ತುಂಬಾ ನಿಧಾನವಾಗಿ ಆಗ್ತಾ ಇರೋದ್ರಿಂದ ಬಿಸಿ ಇರೋದಿಲ್ಲ, ಬೆಳಕು ಮಾತ್ರ ಸ್ವಲ್ಪ ಮಟ್ಟಿಗೆ ಬರ್ತಾ ಇರುತ್ತೆ. ಕೆಲವು ರೀತಿಯ ಮೀನುಗಳು ಕೂಡ ಬೆಳಕು ಸೂಸುತ್ತವೆ ಅಂತ ಗೊತ್ತಾಗಿದೆ. ಇದೆಲ್ಲ ನ್ಯಾಚುರಲ್ ಇದೆ. ನೆಕ್ಸ್ಟ್ ನಾವು ಮಾನವ ನಿರ್ಮಿತ ಆರ್ಟಿಫಿಷಿಯಲ್ ಏನಿದೆ, ಮನುಷ್ಯ ಕೂಡ ಈ ಕಾಡ್ಗಿಚ್ಚು ಇದನ್ನೆಲ್ಲ ನೋಡಿ ಮರದ ಕೊರಡುಗಳನ್ನೆಲ್ಲ ಉಜ್ಜಿ ಅದರ ಫ್ರಿಕ್ಷನ್ ನಿಂದ, ಘರ್ಷಣೆಯಿಂದ ಬೆಂಕಿ ಉತ್ಪಾದನೆ ಮಾಡಿ ಬೆಳಕು ಉತ್ಪಾದನೆ ಮಾಡಬಹುದು ಅಂತ ಬಹಳ ಹಿಂದೆನೆ ಕಂಡಿಡ್ಕೊಂಡಾಗಿದೆ. ಅದರ ಮುಂದುವರಿದ ಭಾಗವಾಗಿ ಎಣ್ಣೆ ದೀಪಗಳಿರ್ಬೋದು, ಬತ್ತಿ ಹಾಕಿ ಹಚ್ಚಿದ್ರೆ ಬರುತ್ತೆ, ಕ್ಯಾಂಡಲ್ಸ್ ಮೇಣದ ಬತ್ತಿ ಇರ್ಬೋದು, ಪೆಟ್ರೋಮ್ಯಾಕ್ಸ್ ಇದೆ, ಗ್ಯಾಸ್ ಲೈಟ್ ಇದೆ, ಇದೆಲ್ಲ ಒಂದು ರೀತಿಯ ಬೆಳಕು. ಇದರದ್ದು ಒಂದು ತೊಂದರೆ ಏನು ಅಂದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುತ್ತೆ, ಅದರಿಂದ ಒಂದು ಪೊಲ್ಯೂಷನ್ ಉಂಟಾಗುತ್ತೆ, ಅದು ಒಂದು ತೊಂದರೆ ಇದೆ. ಇದು ಬಿಟ್ರೆ ವಿದ್ಯುತ್ ಇಂದ ನಾವು ಸಾಕಷ್ಟು ಬೆಳಕನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಪ್ರಪ್ರಥಮವಾಗಿ ಎಲೆಕ್ಟ್ರಿಕ್ ಬಲ್ಬ್ ಕಂಡಿಡಿದಿದ್ದು ಎಡಿಸನ್, ಅದು ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ. ಸೊ ಒಂದು ಬಲ್ಬ್ ಅಲ್ಲಿ ಕರೆಂಟ್ ಹಾಯಿಸೋದ್ರಿಂದ ಸಾಕಷ್ಟು ಶಾಖ ಉಂಟಾಗಿ ಅದರಿಂದ ಬೆಳಕು ಬರುತ್ತೆ ಅಂತ ಹೇಳಿ ಬಲ್ಬ್ ಕಂಡಿಡಿದ, ಎಲೆಕ್ಟ್ರಿಕ್ ಬಲ್ಬ್ ಬಂತು. ಅದಾದ ಮೇಲೆ ಇದರದ್ದು ಈ ನಾರ್ಮಲ್ ಎಲೆಕ್ಟ್ರಿಕ್ ಬಲ್ಬ್ ಫಿಲಮೆಂಟ್ ಬಲ್ಬ್ ಏನಿದೆ ಅದು ಸಾಕಷ್ಟು ಎಫಿಷಿಯನ್ಸಿ ಇರೋದಿಲ್ಲ. ಅಂದ್ರೆ ಸುಮಾರು 100 ವಾಟ್ಸ್ ವಿದ್ಯುಚ್ಛಕ್ತಿ ತಗೊಂಡ್ರೆ ಒಂದು 8-10 ವಾಟ್ಸ್ ಮಾತ್ರ ಬೆಳಕಾಗಿ ಸುಮಾರು ಉಷ್ಣತೆ ಉಂಟಾಗಿ ಅದೆಲ್ಲ ವೇಸ್ಟ್ ಆಗೋಗ್ತಾ ಇರುತ್ತೆ. ಸೊ ಅದನ್ನ ಎಫಿಷಿಯನ್ಸಿ ಮಾಡೋದಕ್ಕೋಸ್ಕರ ಈ ಟ್ಯೂಬ್ ಲೈಟ್ ಕಂಡಿಡಿದ್ರು. ಅದನ್ನೇ ಚಿಕ್ಕದಾಗಿ ಮಾಡಿ ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್, CFL ಅಂತ ಏನ್ ಕಳೀತಾರೆ, ಕಂಡಿಡಿದಿದ್ದಾರೆ. ಅದು ಸಾಕಷ್ಟು ಹೆಚ್ಚು ಎಫಿಷಿಯಂಟ್ ಆಗಿರುತ್ತೆ. ಅದನ್ನು ಮುಂದುವರೆದ ಭಾಗವಾಗಿ ಈಗ ಹೆಚ್ಚಾಗಿ ಎಲ್ಇಡಿಗಳು ಉಪಯೋಗಿಸ್ತಾ ಇದೀವಿ. ಅದು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ಈ ಒಂದು 8-10 ವಾಟ್ ಎಲ್ಇಡಿ ಬಲ್ಬ್ ಸುಮಾರು 100 ವಾಟ್ ಅಷ್ಟು ಫಿಲಮೆಂಟ್ ಬಲ್ಬ್ ಅಷ್ಟೇ ಬೆಳಕು ಕೊಡುತ್ತೆ. ಸೊ ಅದು ಸಾಕಷ್ಟು ಶಕ್ತಿನ ಕಡಿಮೆ ಖರ್ಚು ಮಾಡಿಕೊಂಡು ಯಾವುದೇ ರೀತಿಯ ಕಾರ್ಬನ್ ಡೈಆಕ್ಸೈಡ್ ಏನು ಪೊಲ್ಯೂಷನ್ ಉಂಟು ಮಾಡದೇ ಇರೋದ್ರಿಂದ ಅದು ಹೆಚ್ಚು ಉಪಯುಕ್ತವಾದದ್ದು. ಅದಲ್ಲದೆ ಈ ಫೋಟೋಗ್ರಫಿ ಫ್ಲಾಶ್ ಅಲ್ಲಿ ಎಲ್ಲ ಮೊಮೆಂಟ್ರಲ್ಲಿ ಮಿಂಚ್ ತರ ಬೆಳಕು ಬರುತ್ತೆ. ಸೊ ಹೀಗೆ ನಾವು ಬೇರೆ ಬೇರೆ ರೀತಿಯಿಂದ ಬೆಳಕನ್ನ ಪ್ರೊಡ್ಯೂಸ್ ಆಗ್ತಾ ಇದೆ, ನ್ಯಾಚುರಲಿ ನಾವು
0: ಉಪಯೋಗ ಪಡ್ಕೋತಾ ಇದೀವಿ. ಹಾಗೆ ಈ ಬೆಳಕು ಬಹಳ
1: ಸಾಮಾನ್ಯ ಉಪಯೋಗ ಅಂತ ಹೇಳಿದ್ರು. ಸಾಮಾನ್ಯ ಉಪಯೋಗ ಅಂದ್ರೆ ಈಗಾಗ್ಲೇ ನಾನು ಹೇಳಿದಾಗೆ ನಮ್ಮ ಅತ್ಯಂತ ಪ್ರಮುಖ ಇಂದ್ರಿಯ ಪಂಚೇಂದ್ರಿಯದಲ್ಲಿ ಕಣ್ಣು, ಅದು ನಮ್ಗೆ ಉಪಯೋಗಕ್ಕೆ ಬರೋದೇ ಬೆಳಕಿಂದ. ಅದು ಒಂದು ಉಪಯೋಗ. ನೆಕ್ಸ್ಟ್ ಈ ದ್ಯುತಿ ಸಂಶ್ಲೇಷಣೆ ಅದನ್ನು ಹೇಳಿದೆ, ಅದು ಉಪಯೋಗ ಆಗತ್ತೆ. ರಾತ್ರಿಯಲ್ಲಿ ಕೂಡ ನಾವು ಎಲ್ಲ ಕಡೆ ಮನೆ ಇರ್ಬೋದು, ಶಾಲೆ ಇರ್ಬೋದು, ರೋಡುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಎಲ್ಲಾ ಕಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳಕು ಹಾಕೊಳ್ತಾ ಇರ್ತೀವಿ, ಅದು ನಮ್ಗೆ ಬೆಳಕಿನಿಂದ ಉಪಯೋಗ ಆಗಿದೆ. ಆಮೇಲೆ ಎಲ್ಇಡಿ ಇಂದ ನಮ್ಗೆ ಈ ಟೆಲಿವಿಷನ್ ಇರ್ಬೋದು, ಮೊಬೈಲ್ ಇರ್ಬೋದು, ಅದರ ಡಿಸ್ಪ್ಲೇ ಏನಿದೆ ಅದು ಎಲ್ಇಡಿ ಇಂದ, ಅದು ಬೆಳಕಿಂದ ಉಂಟಾಗ್ತಾ ಇದೆ. ಮತ್ತೆ ಇನ್ನು ಹೆಚ್ಚಿನ ಉಪಯೋಗ ಆಗ್ತಾ ಇರೋದು ಈ ಸೋಲಾರ್ ಪ್ಯಾನಲ್ ಇಂದ. ಸೂರ್ಯನ ಬೆಳಕು ಸೋಲಾರ್ ಪ್ಯಾನಲ್ ಬಿದ್ದು ವಿದ್ಯುತ್ ಶಕ್ತಿ ಏನುಂಟಾಗತ್ತೆ ಅದು ತುಂಬಾ
0: ಉಪಯುಕ್ತವಾಗಿ
1: ನಡುವೆ ಅದು ಹೆಚ್ಚಾಗಿ ಸರ್ಕಾರದ ಕಡೆಯಿಂದ ಕೂಡ ಸಾಕಷ್ಟು ಅದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಸೋಲಾರ್ ಪ್ಯಾನಲ್ ಅದು ಉಪಯೋಗ ಆಗ್ತಾ ಇದೆ. ನೆಕ್ಸ್ಟ್ ನಮ್ಮ ಟೆಕ್ನಾಲಜಿಗೆ ಬಂದ್ರೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಂತ ಏನಿದೆ, ಈಗ ನಮ್ಮ ಟೆಲಿಫೋನ್ ವೈರ್ಗಳು ಹಳೆ ಕಾಲದ್ದು ಏನಿತ್ತು ಅದು ಒಂದು ಕಾಪರ್ ವೈರ್ ಹಾಕ್ತಾ ಇದ್ರು, ಆ ತರದ್ದು ಎಷ್ಟೋ ಒಂದು ಸೇರಿಸಿ ಒಂದು ಬಂಡಲ್ ತರ ಮಾಡಿ ಹಾಕಿರೋರು. ಸೊ ಒಂದು ಬಂಡಲ್ ಕಾಪರ್ ವೈರ್ 1,000 ವೈರ್ ಇದ್ರೆ ಅದನ್ನ ಒಂದೇ ಒಂದು ಆಪ್ಟಿಕಲ್ ಫೈಬರ್ ಸುಮಾರು 10,000 ಕಾಪರ್ ವೈರ್ ಅಷ್ಟು ಸಿಗ್ನಲ್ ಗಳನ್ನ ಅದ್ರ ಮೂಲಕ ಹಾದು ಹೋಗಕ್ ಬಿಡುತ್ತೆ. ಅಷ್ಟು ಹೆಚ್ಚು ಎಫಿಷಿಯಂಟ್ ಆಗಿರುತ್ತೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್. ಅದು ಫಾಸ್ಟ್ ಕೂಡ ಇರುತ್ತೆ ನಾರ್ಮಲ್ ಕಾಪರ್ ಗಿಂತ. ಆಮೇಲೆ ಹೊರಗಿನ ಇದು ಈಗ ಮಿಂಚು ಗುಡುಗು ಎಲ್ಲ ಬಂದ್ರೆ ಕರಕರ ಶಬ್ದ ಎಲ್ಲ ಬರ್ತಾ ಇತ್ತು ಮೊದಲಿಂದಲ್ಲಿ ಕಾಪರ್ ವೈರ್ ಇದ್ದಾಗ, ಈಗ ಆ ತರದ್ದೇನು ಇಂಟರ್ಫರೆನ್ಸ್ ಆಗೋದಿಲ್ಲ. ಆಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೂಡ ಸಾಕಷ್ಟು ಬೆಳಕಿನಿಂದ ಉಪಯೋಗ ಇದೆ, ಅದನ್ನ ನಾವು ಮುಂದೆ ನೋಡೋಣ. ಅದಲ್ದೆ ಈಗ ಫೋಟೋಗ್ರಫಿ ಇದೆ, ನಮ್ಗೆ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗ್ತಾ ಇದೆ, ಬಣ್ಣಗಳು ಬರ್ತಾ ಇದೆ. ಹೈ ಪವರ್ ಲೇಸರ್ ಇಂದ ಇಂಡಸ್ಟ್ರಿಗಳಲ್ಲಿ ಕಟಿಂಗ್ ವೆಲ್ಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಲಿಡಾರ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದರಿಂದ ನಾವು ದೂರ ಎಷ್ಟಿದೆ ಎಲ್ಲ ಕಂಡಿಡ್ಕೋಬಹುದು. ಈಗ ಉದಾಹರಣೆಗೆ ಹಳೆ ಕಾಲದಲ್ಲಿ ಮನೆಗೊಂದು ಪೇಂಟ್ ಮಾಡಿಸ್ಬೇಕಾದ್ರೆ ಅದನ್ನ ಟೇಪ್ ಹಿಡ್ಕೊಂಡು ಗೋಡೆ ಹೈಟ್ ಎಷ್ಟಿದೆ ಉದ್ದ ಎಷ್ಟಿದೆ ಎಲ್ಲ ಅಳತೆ ಮಾಡೋರು. ಇವಾಗೆಲ್ಲ ಏನ್ ಮಾಡ್ತಾರೆ, ಒಂದು ಸಣ್ಣ ಟಾರ್ಚ್ ತರದೊಂದು ಲೇಸರ್ ತಂದಿರ್ತಾರೆ, ಅವ್ರು ಅದನ್ನ ಈ ಕೊನೆಗಿಟ್ಟು ಆ ಕೊನೆಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದೆಷ್ಟೋ 20-15 ಕರೆಕ್ಟ್ ಆಗಿ ಅಲ್ಲಿಂದ ಅಲ್ಲಿಗೆ ಎಷ್ಟುದ್ದ ಇದೆ ಅಂತ ಹೇಳ್ಬಿಡುತ್ತೆ ಒಂದು ಕ್ಷಣ ಮಾತ್ರದಲ್ಲಿ. ಸೊ ಅದು ಲಿಡಾರ್ ತರದ್ದೇ ತಂತ್ರಜ್ಞಾನ ಇದೆ.
0: ಈ ಎಲ್ಲ ತಂತ್ರಜ್ಞಾನ ತಂತ್ರಜ್ಞಾನಗಳಿಂದ
1: ನಡೀತಾರಲ್ಲ ಅದು ಕೂಡ ಅದೇ ತರದ್ದು.
0: ಹೌದು, ಈ ಎಲ್ಲ ತಂತ್ರಜ್ಞಾನಗಳಿಂದ ಒಂಥರ ಬೆಳಕನ್ನ ಉಪಯೋಗಿಸ್ಕೊಂಡು ಎಲ್ಲ ತಂತ್ರಜ್ಞಾನಗಳಿಂದ ನಮ್ಮ ಜೀವನವು ಬಹಳಷ್ಟು ಸುಲಭವಾಗಿದೆ ಅಂತ ಹೇಳ್ಬೋದು.
1: ಹೌದು ಹೌದು
0: ಅಲ್ವಾ,
1: ಸುಲಭ ಆಗಿದೆ, ಮೋರ್ ಎಫಿಷಿಯಂಟ್ ಕೂಡ ಆಗಿದೆ.
0: ಎಫಿಷಿಯಂಟ್ ಕೂಡ ಆಗಿದೆ. ಹಾ, ಈಗ ಬೆಳಕು ಮತ್ತು ನಮ್ಮ ಮನಸ್ಥಿತಿ, ಅದ್ರ ಮೇಲೆ ಬೆಳಕಿನ ಪ್ರಭಾವ ಏನು, ಈ ಎಲ್ಲದರ ಕುರಿತಾಗಿ ಮಾತನಾಡೋಣ ಮುಂದಿನ ಹಂತದಲ್ಲಿ. ನಿಮಗೆ ಇಷ್ಟವಾದ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಮಧುರವಾದ ಗೀತೆ, ಬೆಳಕಿನಷ್ಟೇ ಮಧುರವಾದ ಗೀತೆ ಅಂತ ಹೇಳ್ಬೋದು. ಸುಖದ ಸ್ವಪ್ನಗಾನ ಕೇಳಿ ಆನಂದಿಸೋಣ. ಮುಂದಿನ ಹಂತದಲ್ಲಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಆತ್ಮೀಯರೇ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಇದು ಇಂದಿನ ವಿಶೇಷ ಕಾರ್ಯಕ್ರಮ.

ಮರೆಯಲಾಗದಂತ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದ್ದ ಗೀತೆ, ಎಸ್ ಜಾನಕಿ ಅವರು ದನಿಯಾಗಿದ್ದರು. ಮರೆಯದ ಹಾಡು ಚಿತ್ರದ ಗೀತೆಯನ್ನು ನೀವು ಕೇಳಿದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

ಆತ್ಮೀಯ ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇವತ್ತಿನ ನಮ್ಮ ಅತಿಥಿಗಳಾಗಿ ಫೋನ್ ಮೂಲಕ ಬಹಳಷ್ಟು ಮಾಹಿತಿಯನ್ನ ಬೆಳಕಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಎ ಎಸ್ ಗೋವಿಂದ ಅವರು. ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಪ್ರಯುಕ್ತ ಇವರು ನಿವೃತ್ತ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಂಥವರು. ಸರಿಸುಮಾರು 37 ವರ್ಷಗಳ ಕಾಲ ವಿಜಯ ಕಾಲೇಜ್ನ ಸಾವಿರಾರು ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಟೀಚ್ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರಿಗೆ ಫಿಸಿಕ್ಸ್ ಅಂದರೆ ಏನು ಅನ್ನೋದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡೋದಕ್ಕೆ

0: ಬೆಳಕಿನ ಉಗಮಗಳು ಯಾವುದು, ಸೋರ್ಸಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಜೊತೆಗೆ ಸಾಮಾನ್ಯ ಉಪಯೋಗಗಳು ನಾವು ಎಲ್ಲೆಲ್ಲಿ ಬೆಳಕನ್ನ ಬಳಸ್ತೇವೆ ಅನ್ನೋದನ್ನ ಹೇಳಿದ್ರೆ, ಈ ಎಲ್ಲದರ ನಡುವೆ ನಮ್ಮ ಮನಸ್ಥಿತಿಯ ಮೇಲೂ ಕೂಡ ಬೆಳಕು ಚೆಲ್ಲುತ್ತೆ ಅನ್ನೋದಾದರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಬೆಳಕು?
1: ಹೌದು, ಬೆಳಕು ಖಂಡಿತವಾಗಿ ನಮ್ಮ ಮನಸ್ಥಿತಿ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನ ಬೇರೆ ಬೇರೆ ವಿಭಾಗದಲ್ಲಿ ನಾವು ಅಧ್ಯಯನ ಮಾಡಿದ್ದಾರೆ ಜನಗಳು. ಒಂದು ಅದರ ಬಣ್ಣದ ಬಗ್ಗೆ, ಇನ್ನೊಂದು ಅದ ನಮ್ಮ ಹಾರ್ಮೋನ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಇದೆಲ್ಲ ನೋಡೋಣ. ಈಗ ಮೊದಲಾಗಿ ಈ ವಾರ್ಮ್ ಅಂತ ಏನ್ ಹೇಳ್ತಾರೆ, ಸುಮಾರಾಗಿ ಸೂರ್ಯ ಮುಳುಗೋ ತರ ಕ್ಯಾಂಡಲ್ ಲೈಟ್ ಈ ತರದ ಬೆಳಕು ಒಂದು ರೀತಿಯ ರಿಲ್ಯಾಕ್ಸಿಂಗ್ ಮೂಡ್ ಅನ್ನ ತರುತ್ತೆ, ನಮ್ಮ ಮನಸ್ಥಿತಿ ಆ ರೀತಿ ಉಂಟಾಗುತ್ತೆ. ಸೊ ಈ ರೀತಿಯ ಬೆಳಕು ನಮ್ಮ ಲಿವಿಂಗ್ ರೂಮ್ ಅಲ್ಲಿ, ಡೈನಿಂಗ್ ಹಾಲ್ ಈ ತರ ಕಡೆ ಇದ್ರೆ ಒಳ್ಳೇದಾಗಿರುತ್ತೆ. ಇನ್ನೊಂದು ಕೂಲ್ ಅಂತ ಏನ್ ಹೇಳ್ತಾರೆ, ಅದು ಸುಮಾರು ನೀಲಿ ಮಿಶ್ರಿತ ಬಣ್ಣಗಳು, ಇದು ನಮ್ಮ ಚುರುಕುತನವನ್ನ ಹೆಚ್ಚಿಸುತ್ತೆ. ಮುಖ್ಯವಾಗಿ ಇದಕ್ಕೆಲ್ಲ ಕಾರಣ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಎರಡು ರೀತಿಯ ಹಾರ್ಮೋನ್ಗಳು ಬೆಳಕಿನಿಂದ ಪ್ರಭಾವ ಆಗುವಂತದ್ದಿದೆ, ಒಂದು ಸೆರೋಟೋನಿನ್ ಒಂದು ಮೆಲಟೋನಿನ್ ಒಂದು. ಈ ಸೆರೋಟೋನಿನ್ ಹಾರ್ಮೋನು ನಾವು ಬೆಳಕನ್ನು ನೋಡಿದ ತಕ್ಷಣ ಕಣ್ಣಿಗೆ ಅದು ಬಿದ್ದ ತಕ್ಷಣ ಜಾಸ್ತಿ ಆಗುತ್ತೆ, ಮೆಲಟೋನಿನ್ ಅನ್ನೋದು ಕಡಿಮೆ ಆಗುತ್ತೆ. ಈ ಸೆರೋಟೋನಿನ್ ಹೆಚ್ಚಾದ ತಕ್ಷಣ ನಮ್ಗೆ ಒಂಥರ ಈ ಫೆಟೀಗ್ ಎಲ್ಲ ಹೋಗಿ ಚುರುಕುತನ ಉಂಟಾಗಿ ಒಂದು ಆಕ್ಟಿವಿಟಿ ಬರುತ್ತೆ. ಮೆಲಟೋನಿನ್ ಹೆಚ್ಚಾದ್ರೆ ಏನಾಗುತ್ತೆ, ನಮ್ಗೆ ಒಂಥರ ನಿದ್ದೆ ಮಾಡೋಣ ಆ ತರದ್ದು ಮನಸ್ಥಿತಿಗೆ ಹೋಗುತ್ತೆ. ಸೊ ಈ ತರ ಕೂಲ್ ಲೈಟ್ ಹೆಚ್ಚಾಗಿದ್ದಾಗ ನಮ್ಗೆ ಚುರುಕುತನ ಉಂಟಾಗೋದ್ರಿಂದ ಅದನ್ನ ಹೆಚ್ಚು ಕೆಲಸ ಮಾಡೋ ಜಾಗಗಳಲ್ಲಿ, ಆಫೀಸ್ ಇಂಥ ಕಡೆಗಳಲ್ಲಿ ಅದನ್ನ ಹೆಚ್ಚಾಗಿ ಉಪಯೋಗಿಸ್ಬೇಕಾಗತ್ತೆ. ಇನ್ನು ಬೆಳಗಿನ ಹೊತ್ತು ಮೆಲಟೋನಿನ್ ಕಡಿಮೆ ಆಗಿ ನಮ್ಗೆ ಪಾಸಿಟಿವ್ ಮೂಡ್ ಬರುತ್ತೆ. ಹಾಗಾಗಿ ತುಂಬಾ ವೈದ್ಯರು ಕೂಡ ಹೇಳಿದ್ದಾರೆ, ಅದನ್ನ ಸಾಮಾನ್ಯ ಜನರಿಗೆಲ್ಲ ತುಂಬಾ ಹೇಳ್ತಾ ಇರ್ತಾರೆ, ನಾವು ಮಲಗೋದಕ್ಕೆ ಸುಮಾರು 2 ಗಂಟೆಗಳ ಮೊದಲು ನಾವು ಈ ಸ್ಕ್ರೀನ್ ನೋಡೋದನ್ನ ನಿಲ್ಲಿಸಿ ಹೋಗಿಡ್ಬೇಕು. ಸೊ ಹಾಗಾಗಿ ಮೆಲಟೋನಿನ್ ಹೆಚ್ಚಾಗಿ ಸೆರೋಟೋನಿನ್ ಕಡಿಮೆ ಆಗಿ ಒಳ್ಳೆಯ ಸುಖವಾದ ಡೀಪ್ ಸ್ಲೀಪ್ ಬರುತ್ತೆ ಅಂತ. ಮತ್ತೆ ಈ ಇನ್ನೊಂದು ಪ್ರಾಮುಖ್ಯವಾದದ್ದನ್ನ ನಾವ್ ಎಲ್ಲಿ ನೋಡಿದೀವಿ, ಈ ನಾಟಕಗಳಲ್ಲಿ, ರಂಗವೇದಿಕೆಗಳಲ್ಲಿ, ಸಿನಿಮಾಗಳಲ್ಲಿ ಲೈಟ್ ಅಂಡ್ ಸೌಂಡ್ ಎಫೆಕ್ಟ್ ಅಂತ ಏನ್ ಬರುತ್ತೆ, ಅದರಿಂದ ನಮ್ಮ ಮನಸ್ಥಿತಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಈಗ ತುಂಬಾ ಕೆಂಪು ಬೆಳಕು ಒಂದು ರೀತಿಯ ಶಬ್ದದ ಜೊತೆ ಮಿಕ್ಸ್ ಆದ್ರೆ ಏನೋ ಒಂಥರ ಡೇಂಜರು,
0: ಮನಸ್ಥಿತಿ ಕ್ರೂರ ವ್ಯಕ್ತಿತ್ವವನ್ನ ತೋರಿಸುವಾಗ ಈ ಎಲ್ಲದ್ರ ಬಗ್ಗೆ ಆ ಒಂದು ಬೆಳಕನ್ನ ಬಣ್ಣವನ್ನ ಉಪಯೋಗಿಸ್ತಾರೆ,
1: ನಮ್ಮ ಮನಸ್ಥಿತಿ ಅದೇ ರೀತಿ ಬರೋ ತರ ಉಪಯೋಗಿಸ್ಕೊಳ್ತಾರೆ. ಇದಕ್ಕಾಗಿ ಒಂದು ಲೈಟಿಂಗ್ ಟೀಮ್ ಅಂತಾನೆ ಇರುತ್ತೆ. ಕೆಂಪು ಬೆಳಕು ಒಂಥರ ಸೀರಿಯಸ್ ಮೂಡ್ ಬರುತ್ತೆ, ನೀಲಿ ಬೆಳಕು ಬೇರೆ ತರ ಮೂಡ್ ಬರುತ್ತೆ. ಅದಲ್ಲದೆ ಕೂಡ ತುಂಬಾ ಪ್ರಖರವಾದ ನೀಲಿ ಮಿಶ್ರಿತ ಬೆಳಕನ್ನ ರಾತ್ರಿ ಹೊತ್ತು ಕೂಡ ಹೆಚ್ಚಾಗಿ ನೋಡಿ ಎಲ್ಲ ಮಾಡೋದ್ರಿಂದ ಅದು ಟೆನ್ಷನ್ ಜಾಸ್ತಿ ಆಗಿ BP ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ವೈದ್ಯಕೀಯವಾಗಿ ಕಂಡುಹಿಡಿದಿದ್ದಾರೆ. ಸೊ ಹೀಗಾಗಿ ಬೆಳಕು ನಮ್ಮ ಈ ಮನಸ್ಥಿತಿ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತೆ. ಇನ್ನು ಕಲೆ ಸಂಸ್ಕೃತಿ ಇದನ್ನ ನೋಡ್ಬೇಕು ಅಂದ್ರೆ, ಈಗಾಗ್ಲೇ ಈ ನಾಟಕಗಳಲ್ಲೆಲ್ಲ
0: ನೋಡಿದ್ವಿ.
1: ಅದಲ್ಲದೆ ನಾವು ಏನೇ ಚಿತ್ರಕಲೆ ಮಾಡ್ತೀವಿ, ಏನೇ ಬಣ್ಣಗಳನ್ನ ಉಪಯೋಗಿಸ್ತೀವಿ, ಅದೆಲ್ಲ ಕೂಡ ಬೆಳಕಿನಿಂದಲೇ ನಮ್ಗೆ ಕಣ್ಣು ಕಾಣಿಸೋದು. ಆಮೇಲೆ ತುಂಬಾ ಮುಖ್ಯವಾದ ಕಲೆ, ಹವ್ಯಾಸ, ಫೋಟೋಗ್ರಫಿ ಏನಿದೆ ಅದರಲ್ಲಿ ಬೆಳಕನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಈಗಂತೂ ಡಿಜಿಟಲ್ ಎಡಿಟಿಂಗ್ ಎಲ್ಲ ಬಂದ ಮೇಲೆ ಅದರಲ್ಲಿ ಬಣ್ಣಗಳನ್ನ ಬದಲಾವಣೆ ಮಾಡೋದು, ಈಗ ಫೋಟೋ ತೆಗಿತಾ ಇರುವಾಗಲೇ ಕೂಡ ಈಗ ಸೂರ್ಯ ಮುಳುಗುತ್ತಾ ಇರುವಾಗ ಸ್ವಲ್ಪ ಕೆಂಪು ಬಣ್ಣ ಜಾಸ್ತಿ ಬೇಕಾಗಿತ್ತು ಅನ್ಸಿದ್ರೆ ಅಲ್ಲೇ ನಾವು ಬೆಳಕನ್ನ ಸೆಟ್ಟಿಂಗ್ಸ್ ನ ಅಡ್ಜಸ್ಟ್ ಮಾಡಿ ಸುಂದರವಾಗಿ ಕಾಣೋ ತರ ಎಲ್ಲ ಮಾಡಬಹುದು. ಇದು
0: ತಂತ್ರಜ್ಞಾನದ
1: ಕಲೆ. ಅದಲ್ಲದೆ ತುಂಬಾ ಉತ್ಸವಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ದೊಡ್ಡ ದೊಡ್ಡ ಉತ್ಸವ ನಡೆಯುವಾಗ ಇಡೀ ಬೀದಿ ಬೀದಿಗೆಲ್ಲ ಸೀರಿಯಲ್ ಲೈಟ್ ಹಾಕಿರ್ತಾರೆ, ಅದು ಬಣ್ಣ ಬಣ್ಣಗಳು ಬದಲಾಯಿಸ್ಕೊಳ್ತಾ ಇರುತ್ತೆ. ಯಾವ್ದೋ ಒಂದು ದೊಡ್ಡ ಕಟೌಟ್ ಇರ್ಬೋದು, ಅದರೊಳಗೆಲ್ಲ ಸೀರಿಯಲ್ ಲೈಟ್ ಹಾಕಿ ಅದು ಓಡಾಡೋ ತರ ಎಲ್ಲ ಮಾಡಿರ್ತಾರೆ. ಹಿಂದಿನ ಕಾಲದಲ್ಲಿ ಅದಕ್ಕೆಲ್ಲ ಮೆಕ್ಯಾನಿಕಲ್ ಮೋಟರ್ ಎಲ್ಲ ಹಾಕೋರು, ಈಗ LED ಕಂಟ್ರೋಲ್ ಬಂದ ಮೇಲೆ ಅದೆಲ್ಲ ತುಂಬಾ ಸುಲಭ ಆಗೋಗಿದೆ. ಅದಲ್ಲದೆ ಸುಮಾರು ಕಡೆ ನೀವು ಲೈಟ್ ಶೋಸ್ ಇರುತ್ತೆ, ಮ್ಯೂಸಿಕಲ್ ಫೌಂಟನ್ ಇರ್ಬೋದು, ಧ್ವನಿ ಬೆಳಕು ಪ್ರದರ್ಶನ ಅಂತಾನೆ ಇರುತ್ತೆ. ಸೊ ಇದೆಲ್ಲ ನಮ್ಮ ಕಲೆ ಸಂಸ್ಕೃತಿಯಲ್ಲಿ ಬೆಳಕಿನ ಉಪಯೋಗಗಳು ನಿತ್ಯ ಜೀವನದಲ್ಲಿ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ವಿಸ್ತಾರವಾಗಿ ಹೇಳಿದ್ರಿ. ನೋಡಿ, ಬರೀ ಬೆಳಕು ಅಂದ ತಕ್ಷಣ ನಾವೇನೋ ಒಂದು ಸುಮ್ಮನೆ ಒಂದು ಲೈಟು ಅಥವಾ ಸೂರ್ಯನ ಬೆಳಕು ಇದ್ರ ಬಗ್ಗೆನೆ ಗಮನ ಹರಿಸ್ತೀವಿ. ಎಷ್ಟೊಂದು ವಿಷಯಗಳಿದೆ, ಎಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅದನ್ನು ನೋಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ.

0: ಈ ಬೆಳಕು ಅಂದಾಗ ಬೆಳಕಿಗೂ ಮಾಲಿನ್ಯಕ್ಕೂ ಸಂಬಂಧ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಈಗ ಶಬ್ದ ಮಾಲಿನ್ಯ ಕೇಳಿದ್ದೀವಿ, ವಾಯುಮಾಲಿನ್ಯ ಕೇಳಿದ್ದೀವಿ, ನೀರಿನ ಮಲಿನತೆಯನ್ನು ನೋಡಿರ್ತೀವಿ. ಸೊ ಈ ಬೆಳಕು ಕೂಡ ಮಾಲಿನ್ಯಕ್ಕೆ ಒಳಗಾಗುವ ಸಂದರ್ಭಗಳು ಬಂದಿದೆಯಾ?
1: ಹಾ, ಇದನ್ನ ಬೆಳಕು ಮಾಲಿನ್ಯ ಅಂತಾರೆ. ಆದ್ರೆ ಒಂದು ವ್ಯತ್ಯಾಸ ಇದೆ. ಈಗ ವಾಯು ಮಾಲಿನ್ಯ ಅಂದ್ರೆ ಗಾಳಿ ಒಳಗೆ ಬೇರೆ ವಸ್ತು ಸೇರ್ಕೊಂಡು ಮಲಿನತೆ ಉಂಟಾಗಿರೋದು. ಜಲ ಮಾಲಿನ್ಯ ಅಂದ್ರೆ ನೀರಿನೊಳಗೆ ಏನು ಬೇಡದ ವಸ್ತುಗಳೆಲ್ಲ ಸೇರ್ಕೊಂಡು ಅದರಿಂದ ಮಾಲಿನ್ಯತೆ ಉಂಟಾಗಿರುತ್ತೆ.
0: ಅದಕ್ಕೆ ಬೆಳಕಲ್ಲಿ ಏನಾದ್ರೂ ಸೇರೋದಕ್ಕೆ ಸಾಧ್ಯನಾ ಅನ್ನೋದೇ ಕಾಮನ್ ಮ್ಯಾನ್ ಪ್ರಶ್ನೆ.
1: ಅದು ಸಾಧ್ಯತೆ ಆತರ ಇಲ್ಲ, ಇದು ಬೇರೆ ತರ. ಈಗ ಶಬ್ದ ಮಾಲಿನ್ಯ ಅಂದ್ರೆ ಅವಾಗ ಅದು ಅದರ ಅರ್ಥ ಬೇರೆ ತರ ಬರುತ್ತೆ. ನಮ್ಮ ಈ ಪರಿಸರದಲ್ಲಿ ಬೇಡದ ಶಬ್ದಗಳು ಎಲ್ಲ ಬಂದು ನಮ್ಗೆ ಬೇಕಾದ್ದು ಮಾಡಕ್ ಆಗದೇ ಇರೋ ಅಷ್ಟು ತೊಂದರೆ ಕೊಡೋ ಅಷ್ಟಾದಾಗ ಅದು ಶಬ್ದ ಮಾಲಿನ್ಯ. ಅಲ್ಲಿ ಮಾಲಿನ್ಯ ಶಬ್ದಕ್ಕಾಗಿಲ್ಲ, ಶಬ್ದದಿಂದ ಉಂಟಾಗಿದೆ. ಸೊ ಅದೇ ತರ ಬೆಳಕಿಗೆ ಮಾಲಿನ್ಯ ಅಂತ ಇರೋದಿಲ್ಲ, ಬೆಳಕಿನಿಂದ ನಮ್ಗೆ ತೊಂದರೆ ಆಗೋದಾಗ ಅದು ಬೆಳಕಿನ ಮಾಲಿನ್ಯ ಅಂತಾರೆ. ಅದು ಯಾವಾಗ ಆಗತ್ತೆ ಅಂದ್ರೆ ನಮ್ಗೆ ಬೇಡವಾದಾಗ
0: ಬೆಳಕು ಇರೋದು
1: ಆ ತರ ಟೈಮಲ್ಲಿ. ಉದಾಹರಣೆಗೆ ನಮ್ಗೆ ರಾತ್ರಿ ಹೊತ್ತು ಈ ಬೆಂಗಳೂರಂತ ಊರಲ್ಲಿ ಮೋಡ ಏನು ಇಲ್ದೆ ಇದ್ರು ಕೂಡ ಸುಮಾರು ಕ್ಷಿತಿಜ ಹೊರೈಸನ್ ಏನ್ ಹೇಳ್ತಾರೆ ಅದರಿಂದ ಒಂದು 45 ಡಿಗ್ರಿ ಮೇಲಕ್ ಹೋಗೋವರೆಗೂ ಸಿಟಿ ಲೈಟ್ಸ್ ಅಂತಾರೆ, ಅದ್ರ ಪ್ರಖರವಾದ ಅದರದ್ದು ಬೆಳಕು ಗ್ಲೇರ್ ಬಂದ್ಬಿಟ್ಟಿರುತ್ತೆ. ಯಾವುದೇ ದೊಡ್ಡ ದೊಡ್ಡ ತುಂಬಾ ಪ್ರಖರವಾದ ನಕ್ಷತ್ರಗಳು ಅಂತದ್ ಬಿಟ್ರೆ ಬೇರೆ ಏನೋ ಕಾಣಿಸೋದೇ ಇಲ್ಲ. ಟೆಲಿಸ್ಕೋಪ್ ಇಟ್ಕೊಂಡ್ರು ಕೂಡ ಅದನ್ನ ನೋಡಕ್ ಆಗಲ್ಲ, ಗ್ಲೇರ್ ಬರುತ್ತೆ. ಸೊ ಇದು ಬೆಳಕಿನ ಮಾಲಿನ್ಯದಿಂದ ನಮ್ಗೆ ಉಂಟಾಗಿರೋ ತೊಂದರೆ ಆಗತ್ತೆ. ಆಮೇಲೆ ಈ ವೈಟ್ ಲೈಟು ನಾವು ರಾತ್ರಿ ಎಲ್ಲ ಯಾವ ಯಾವಾಗ್ಲೂ ಬೇಡದ ಟೈಮಲ್ಲೆಲ್ಲ ನೋಡ್ತಾ ಇದ್ರೆ ನಮ್ಮ ಸಿರ್ಕಾಡಿಯನ್ ರಿದಮ್ ಏನಂತಾರೆ ಅದಕ್ಕೆ ಹೋಗಿ ನಮ್ಗೆ ಮನಸ್ಥಿತಿ ಕೆಡೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಡೈಜೆಷನ್ ಅದಕ್ಕೆಲ್ಲ ಪ್ರಭಾವ ಬೀರುತ್ತೆ. ಇದು ಕೂಡ ಒಂದು ರೀತಿಯ ಬೆಳಕಿನಿಂದ ಆಗೋ ತೊಂದರೆ, ಬೆಳಕಿನ ಮಾಲಿನ್ಯ ಆಗತ್ತೆ. ನೆಕ್ಸ್ಟ್ ಈ ರಾತ್ರಿ ಜೀವಿಸುವಂತ ಪ್ರಾಣಿ ಪಕ್ಷಿಗಳಿರುತ್ತೆ, ನಾಕ್ಟರ್ನಲ್ ಅನಿಮಲ್ಸ್ ಅಂತಾರೆ. ಸೊ ಇವುಗಳಿಗೆ ನಾವು ರಾತ್ರಿ ಕತ್ಲು ಇಲ್ದೆ ಇರೋ ತರ ಹೆಚ್ಚಾಗಿ ಬೆಳಕು ಮಾಡೋದ್ರಿಂದ ಅವುಗಳ ಜೀವನಕ್ಕೆಲ್ಲ ತೊಂದರೆ ಆಗುತ್ತೆ. ಅವುಗಳ ಜೀವನ ಸ್ಥಿತಿ ವೈವಿಧ್ಯತೆ ಇದಕ್ಕೆಲ್ಲ ತೊಂದರೆ ಆಗುತ್ತೆ. ಈಗ ಉದಾಹರಣೆಗೆ ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನಂತಾರೆ ಈ ತರಂಗಾಂತರಗಳಿಂದ, ಮೊಬೈಲ್ ತರಂಗಾಂತರಗಳಿಂದ ಈ ಗುಬ್ಬಟ್ಟಿಗಳೆಲ್ಲ ಕಾಣೆಯಾಗಿವೆ ಅಂತಾರಲ್ಲ, ಅದು ಒಂದು ರೀತಿಯ ಮಾಲಿನ್ಯ. ಸೊ ಅದೇ ತರ ಬೆಳಕು ರಾತ್ರಿ ಕೂಡ ತುಂಬಾ ಹೊತ್ತು ಬೆಳಕುಗಳು ಬರೋದು, ಎಲ್ಲಾ ಕಡೆ ನಾವು ಹೆಚ್ಚು ಲೈಟ್ ಹಾಕೋದು ಮಾಡಿದ್ರೆ ಆ ರೀತಿಯ ಪ್ರಾಣಿಗಳಿಗೆ ಜೀವಿಸೋದೇ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ನಾವು ರೆಮಿಡಿ ಏನು ಅಂದ್ರೆ ನಾವು ಹೆಚ್ಚಾಗಿ ಈ ಕವರ್ ಆಗಿರುವಂತ ಲೈಟ್ ಯೂಸ್ ಮಾಡ್ಬೇಕು ಸ್ಟ್ರೀಟ್ಗೆಲ್ಲ. ಅಂದ್ರೆ ಲೈಟ್ ಆಕಾಶಕ್ಕೆ ಹೋಗ್ಬಾರ್ದು, ನೆಲಕ್ ಮಾತ್ರ ಬೀಳೋ ತರ ಅದನ್ನ ಕವರ್ ಮಾಡಿರ್ಬೇಕು. ಇದು ಹೆಚ್ಚಾಗಿ ಎಲ್ಇಡಿ ಲೈಟ್ ಬರ್ತಾ ಇರುವಾಗ ಅದೇ ತರ ಆಗಿದೆ, ಅದು ಹೆಚ್ಚು ಗ್ಲೇರ್ ಕಡಿಮೆ ಆಗಿದೆ. ಆಮೇಲೆ ಹೆಚ್ಚು ವಾರ್ಮ್ ಕಲರ್ಸ್ ಯೂಸ್ ಮಾಡೋದ್ರಿಂದ ತೊಂದರೆ ಆಗೋದಿಲ್ಲ, ಹಾರ್ಮೋನ್ಗಳಿಗೆ ತೊಂದರೆ ಆಗೋದಿಲ್ಲ.
0: ಆದಷ್ಟು ವೈಟ್ ಲೈಟ್ಸ್ ಎಲ್ಲಾ ಕಡೆ ನೋಡ್ತಾ ಇದೀವಿ, ಅದು ಇರ್ಬೋದಾ?
1: ಅದೇನೆ, ಅದರಿಂದನು ಮಾಲಿನ್ಯ ಉಂಟಾಗತ್ತೆ. ಆಮೇಲೆ ಲೈಟ್ ಬೇಡದೆ ಇರೋವಾಗ್ಲೂ ಉರಿತಾ ಇರೋದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಅದಕ್ಕೆ ಟೈಮರ್ಸ್ ಯೂಸ್ ಮಾಡ್ತಾರೆ, ಅದನ್ನ ಮೋಷನ್ ಸೆನ್ಸರ್ಸ್ ಅಂತ ಹಾಕಿದ್ರೆ. ಈಗ ಸುಮಾರು ಆಫೀಸ್ಗಳಲ್ಲೆಲ್ಲ ಮಾಡಿರ್ತಾರೆ ಅದನ್ನ. ನಾವು ಒಳಗ್ ಹೋದಾಗ ಅದ ಹತ್ಕೊಳ್ಳುತ್ತೆ, ಆಚೆ ಬಂದಾಗ ಅದೇ ಆಫ್ ಆಗಿರುತ್ತೆ. ಸೊ ಗಂಟೆಗಟ್ಟಲೆ ನಾವು ಇಲ್ದೇ ಇದ್ದಾಗೆಲ್ಲ ಲೈಟ್ ಉರಿತಾ ಇರೋದಿಲ್ಲ. ಸೊ ಹೀಗಾಗಿ ಅಲ್ಲೂ ಕೂಡ ಮಾಲಿನ್ಯ ಕಡಿಮೆ ಆಗತ್ತೆ. ಮತ್ತೆ ನಾವು ಎಲ್ಇಡಿ ಈ ತರ ಲೈಟ್ಗಳು ಹೆಚ್ಚು ಉಪಯೋಗಿಸೋದ್ರಿಂದ ಈ ಪರಿಸರ ಮಾಲಿನ್ಯ, ಕಾರ್ಬನ್ ಡೈಆಕ್ಸೈಡ್ ಬರೋದು ಆ ತರದ್ದೆಲ್ಲ ಅದನ್ನು ಕೂಡ ಅವಾಯ್ಡ್ ಮಾಡಬಹುದು. ಆಮೇಲೆ ವೆಹಿಕಲ್ಸ್ ಕೂಡ ಸ್ಪೆಷಲಿ ಡಿಸೈನ್ಡ್ ಲೈಟ್ಗಳು ಬಂದಿದೆ ಇವಾಗ, ಹಾಗಾಗಿ ಹೆಚ್ಚಾಗಿ ಗ್ಲೇರ್ ಬರೋದಿಲ್ಲ. ಸೊ ಇದು ಮಾಲಿನ್ಯವನ್ನ ಕಡಿಮೆ ಮಾಡೋದು ತಡೆಗಟ್ಟೋದ್ರಲ್ಲಿ ನಮ್ಮ ಪ್ರಯತ್ನ ಮಾಡ್ಬೇಕಾಗುತ್ತೆ.
0: ತುಂಬಾ ಮಾಹಿತಿ ಪೂರ್ಣವಾಗಿತ್ತು, ತುಂಬಾ ವಿಷಯಗಳು ವಿಸ್ತಾರವಾಗಿ ತಿಳಿಸ್ಕೊಟ್ರಿ ಸರ್. ತುಂಬಾ ವಿಶೇಷವಾದ ಆಸಕ್ತಿಯನ್ನ ವಹಿಸಿ ಬಹಳಷ್ಟು ಇದನ್ನ ಏನು ಬಹಳಷ್ಟು ಟಾಪಿಕ್ಸ್ ಅನ್ನ ನೀವು ಕವರ್ ಮಾಡಿದ್ರಿ, ಬೆಳಕಿನ ಬೇರೆ ಬೇರೆ ಆಯಾಮಗಳನ್ನ ತಿಳಿಸ್ಕೊಟ್ರಿ. ತುಂಬಾ ಸಂತೋಷ ಸರ್, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ನಮ್ಮ ಈ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಆಕಾಶವಾಣಿ ಕೇಳುಗರಿಗೋಸ್ಕರ ವಿಷಯದ ಮೂಲಕ ನೀವು ತಲುಪಿಸಿದಂಥ ನಿಮಗೆ ಧನ್ಯವಾದಗಳು, ತುಂಬ ಸಂತೋಷ. ನಮ್ಮೆಲ್ಲ ಕೇಳುಗರ ಪರವಾಗಿ, ಕೇಂದ್ರದ ಪರವಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್, ಅಂತಾರಾಷ್ಟ್ರೀಯ ಬೆಳಕಿನ ದಿನದ ಅಂಗವಾಗಿ ನಿಮಗೆ ಧನ್ಯವಾದಗಳು. ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ಸರ್.
1: ಧನ್ಯವಾದಗಳು, ನನಗೂ ಒಳ್ಳೆಯ ಅವಕಾಶ ಸಿಕ್ತು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು. ಆತ್ಮೀಯ ಕೇಳುಗರೆ, ಇದುವರೆಗೆ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಈ ಕುರಿತಾಗಿ ಬೆಳಕಿನ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಎಎಸ್ ಗೋವಿಂದ ಅವರು. ಇವರು ಬೆಂಗಳೂರಿನ ವಿಜಯ ಕಾಲೇಜ್ ಅಸೋಸಿಯೇಟ್ ಪ್ರೊಫೆಸರ್, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಸುಮಾರು 37 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ. ಇವರು ಬೆಳಕಿನ ವಿವಿಧ ಆಯಾಮಗಳ ಬಗ್ಗೆ ತಿಳಿಸ್ಕೊಟ್ರು. ಬೆಳಕಿನ ಬಗ್ಗೆ, ಬೆಳಕಿನ ದಿನದ ಉದ್ದೇಶ ಏನು, ಯಾವಾಗ ಶುರುವಾಯಿತು, ವೈಜ್ಞಾನಿಕ ಇತಿಹಾಸ, ನಮ್ಮ ಜೀವನದಲ್ಲಿ ಬೆಳಕಿನ ಪ್ರಾಮುಖ್ಯತೆ, ಅದರ ಉಗಮ, ಸಾಮಾನ್ಯ ಉಪಯೋಗಗಳು, ಬೆಳಕಿನ ಪ್ರಭಾವ ನಮ್ಮ ಮನಸ್ಥಿತಿ ಮೇಲೆ, ಕಲೆ ಸಂಸ್ಕೃತಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ವೈದ್ಯಕೀಯ ತಂತ್ರಜ್ಞಾನ ಈ ಎಲ್ಲದರ ಕ್ಷೇತ್ರಗಳು, ಈ ಎಲ್ಲ ಕ್ಷೇತ್ರಗಳಲ್ಲೂ ಬೆಳಕಿನ ಮಹತ್ವ ಏನು, ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಡಾಕ್ಟರ್ ಎ ಎಸ್ ಗೋವಿಂದ ಅವರಿಗೆ ಕೇಂದ್ರದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ಮಧುರವಾದ ಗೀತೆಯನ್ನು ಕೇಳಿ, ಹೊಸ ಬೆಳಕು ಚಿತ್ರದ್ದು, ಎಲ್ಲರ ಜೀವನದಲ್ಲೂ ಸದಾ ಬೆಳಕು ತುಂಬಿರಲಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಬದುಕನ್ನು ಬೆಳಕಿನ ಸಿಂಚನದಿಂದ ಚೈತನ್ಯವಾಗಿಸೋಣ. ಬೆಳಕಿನ ದಿನ, ಈ ದಿನ ಅದರ ಮಹತ್ವವನ್ನು ತಿಳ್ಕೊಂಡಂತೆ ಆಯಿತು. ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದ ನಮ್ಮ ಅತಿಥಿಗಳಾದ ಡಾಕ್ಟರ್ ಎ ಎಸ್ ಗೋವಿಂದ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು.

ಹೊಸ ಬೆಳಕು ಚಿತ್ರದ ಶೀರ್ಷಿಕೆ ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿದ್ರು. ಎಂ ರಂಗರಾವ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ಈ ಒಂದು ಗೀತೆಯನ್ನು ಕೇಳಿದ ಮೇಲೆ ಕಾರ್ಯಕ್ರಮ ಪರಿಪೂರ್ಣ ಅಂತ ಅನ್ನಿಸೋದ್ರಲ್ಲಿ ತಪ್ಪಿಲ್ಲ. ಹೆಚ್ಚಿಗಾರಿಕೆನೂ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೆಳಕು ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದೆ, ತನ್ನ ಬೆಳಕನ್ನು ಚೆಲ್ಲಿದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಡಾಕ್ಟರ್ ಎ ಎಸ್ ಗೋವಿಂದ ಅವರು ನಮಗೆ ತಿಳಿಸ್ಕೊಟ್ರು, ಭೌತಶಾಸ್ತ್ರ ತಜ್ಞರು ಇವರು. ಬೆಳಕಿನ ದಿನದಂದು ನಡೆಸಿದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಮಾಹಿತಿ ಇದೆ ಬೆಳಕಿನ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂತ ಕೃಷ್ಣಪ್ಪ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಬೆಳಕಿನ ದಿನದ ಸಂದರ್ಭದಲ್ಲಿ ಭೌತಶಾಸ್ತ್ರ ಪ್ರೊಫೆಸರ್ ಆದ ಗೋವಿಂದ ಸರ್ ಅವರಿಗೆ ಧನ್ಯವಾದಗಳು. ಬಹಳಷ್ಟು ಮಾಹಿತಿ ತಿಳ್ಕೊಂಡ್ವಿ, ತಂತ್ರಜ್ಞಾನ ಮತ್ತು ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಬೆಳಕಿನ ಮಹತ್ವ ಇದೆ ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಟ್ರು ಅಂತ ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ಈ ದಿನದ ಅಂಗವಾಗಿ ಬಹಳಷ್ಟು ಮಾಹಿತಿ ಕೊಟ್ಟಂತಹ ಪ್ರೊಫೆಸರ್ ಗೋವಿಂದ ಅವರ ವಿವರಣೆ ಚೆನ್ನಾಗಿತ್ತು ಅಂತ ಶೈಲಿನಿ ಮುರಳೀಧರ್ ಸಂಜಯ್ ನಗರದಿಂದ ಹೇಳ್ತಾ, ಬೆಳಗಿನ ಕನ್ನಡ ರತ್ನಭಂಡಾರ ನಾದೋಪಾಸನೆ ಎಲ್ಲವೂ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಪರಿಮಳ ಆನಂದಮೂರ್ತಿ ಯಲಹಂಕದಿಂದ ಸಂದೇಶ ಕಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಬೆಳಕಿನ ದಿವಸದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು, ಕೆಲವೊಂದು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ, ತಿಳ್ಕೊಂಡ್ವಿ, ತುಂಬ ಖುಷಿಯಾಯಿತು, ಧನ್ಯವಾದಗಳು ಇವತ್ತಿನ ಗೆಸ್ಟ್ಗೆ ಹಾಗೂ ನಿಲಯಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಂಜಯ್ ಕತ್ರಿಗುಪ್ಪೆಯಿಂದ ಬೆಳಕಿನ ಬಗ್ಗೆ ಎಷ್ಟೊಂದು ವಿವರಣೆಯನ್ನು ಕೊಟ್ಟರು ಡಾಕ್ಟರ್ ಗೋವಿಂದ ಅವರು, ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಹೌದು, ಕಣ್ಣಿಗೆ ರೆಸ್ಟ್ ಮಾಡದೇ ಇದ್ದರೆ, ರಿಲ್ಯಾಕ್ಸ್ ಆಗದೆ ಹೋದರೆ ತುಂಬ ಇರಿಟೇಟ್ ಆಗುತ್ತೆ. ಹಾಗಾಗಿ ಕೆಲವು ಸಲ ಹೆವಿ ಲೈಟ್ ಕೂಡ ತುಂಬ ತೊಂದರೆ ಕೊಡುತ್ತೆ. ಇದರ ಬಗ್ಗೆ ಮಾಲಿನ್ಯ, ಬೆಳಕಿನ ಮಾಲಿನ್ಯ ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ಬಹಳಷ್ಟು ವಿವರಣೆ ಕೊಟ್ಟಂತಹ ಡಾಕ್ಟರ್ ಎ ಎಸ್ ಗೋವಿಂದ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸ್ಪಂದನೆಗೆ ಆತ್ಮೀಯ ಕೇಳುಗರೆ ಧನ್ಯವಾದಗಳು. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶವಾಸಿಗಳಿಗೆ ಸುಲಭ ವ್ಯವಹಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದ ಮಾಧ್ಯಮ ವರದಿಯನ್ನು ತಳ್ಳಿಹಾಕಿದ್ದಾರೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದರೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಈ ತಿಂಗಳ 23ರಂದು ನಡೆಯಲಿರುವಂತಹ ಎಂಟೆಕ್ ಮತ್ತು ಎಂಇ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಗೆ ಕೆಇಎ ವೆಬ್ಸೈಟ್ ಮೂಲಕ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಎಚ್ ಪ್ರಸನ್ನ ಹೇಳಿದ್ದಾರೆ. ಇಂದು ಮೈಸೂರಿನ ನಂಜರಾಜ ಬಹದ್ದೂರ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜನೆ ಮಾಡಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ ಕಪಕ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಅಂತಾರಾಷ್ಟೀಯ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ. ಬೆಳಕಿನ ದಿನವನ್ನು ಭೌತಶಾಸ್ತ್ರಜ್ಞ ಮತ್ತು

ಎಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ May 16 ಬೆಳಕಿನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಸುಸ್ಥಿರ ಭವಿಷ್ಯಕ್ಕಾಗಿ ಬೆಳಕು ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಆವೃತ್ತಿ ಈ ತಿಂಗಳ 31ರಂದು ಬಿತ್ತರಗೊಳ್ಳಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರ ಒಳಗೆ MyGOV.in ಜಾಲತಾಣ ಅಥವಾ 1800117800 ಈ ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 10:03 ಈ ಸಮಯದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭಿಸೋಣ. ಹಾಡುಗಳಲ್ಲಿ ಏನು ವಿಶೇಷ, ಇದು ಪ್ರಶ್ನೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಆನಂದಿಸಿ, ನಿಮ್ಮ ಉತ್ತರಗಳನ್ನು ಕಳಿಸಿ 9483091902 ಈ ಸಂಖ್ಯೆಗೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಸೋತು ಗೆದ್ದವಳು ಚಿತ್ರಕ್ಕಾಗಿ ಪುಷ್ಪಲತಾ ಮತ್ತು ಸಂಗಡಿಗರು ಹಾಡಿದ ವಿಜಯ ನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದ ಗೀತೆ ಸೋತು ಗೆದ್ದವಳು. ಚಿತ್ರ ತೆರೆಗೆ ಬಂದದ್ದು 1971 ಕಲ್ಪನಾ, ಗಂಗಾಧರ್, ಬಾಲಕೃಷ್ಣ, ಸಂಪತ್, ದ್ವಾರಕೀಶ್ ಮುಂತಾದವರು ಚಿತ್ರದ ತಾರಾಗಣದಲ್ಲಿದ್ದರು. ಎಸ್ ಕೆ ಎ ಚಾರಿ ಅವರ ನಿರ್ದೇಶನದ ಚಿತ್ರ ಸೋತು ಗೆದ್ದವಳು. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರುಗಳು ಹಾಡಿರುವ ಅನುರಾಗದ ಅಲೆಗಳು ಚಿತ್ರದ ಒಂದು ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಈಗಷ್ಟೇ ನೀವು ಕೇಳಿದ್ದು KSL ಸ್ವಾಮಿ ಅವರ ನಿರ್ದೇಶನದ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ. KSL ಸ್ವಾಮಿ ಅವರದೇ ಗೀತೆಗೆ ರಚನೆ ಇತ್ತು. ವಿಜಯಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಗೀತೆಯನ್ನು ಹಾಡಿದವರು PB ಶ್ರೀನಿವಾಸ್ ಅವರು. 1971 ತೆರೆಗೆ ಬಂದಂತಹ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ ನೀವು ಕೇಳಿದ್ರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿಯಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ, ಇವತ್ತಿನ ಹಾಡುಗಳಲ್ಲಿ ವಿಶೇಷ ಏನು ಅಂತ ಕೇಳಿದ್ದಕ್ಕೆ ಕೆಲವರದು ಸರಿ ಇದೆ, ಕೆಲವರದು ಊಹೆ ಸರಿ ಇಲ್ಲ. ನಳಿನ ಲಂಕೇಶ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ, ವಿಶ್ವ ಬೆಳಕಿನ ದಿನದ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ತಿಳ್ಕೊಂಡ್ವಿ, ಡಾಕ್ಟರ್ ಗೋವಿಂದ ಅವರೊಂದಿಗೆ ಸಂದರ್ಶನ ಚೆನ್ನಾಗಿತ್ತು, ಅವರಿಗೆ ಧನ್ಯವಾದಗಳು, ನಿಲಯಕ್ಕೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪಂದನೆಗೂ ಕೂಡ ಧನ್ಯವಾದಗಳು. ವಿಭಾ ದೀಪಕ್, ನನ್ನ ಹೆಸರು ಹೇಳಲಿಲ್ಲ, ನಾನು ಕಳಿಸಿದ್ದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ನಿಮ್ಮ ಸಂದೇಶ ಕೂಡ ಬಂದಿದೆ, ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂದರೆ ಮಿನುಗುತ್ತಾರೆ ಕಲ್ಪನಾ, ವಿಶೇಷ ಗೀತೆಗಳಿರ್ಬೋದಾ ಅಂತ ಇದ್ದಾರೆ. ಖಂಡಿತ ಅದು ಮಾತ್ರ ಅಲ್ಲ, ಇನ್ನೇನೋ ಇದೆ ವಿಶೇಷ. ಹರೀಶ್ ಮಲ್ಲೇಶ್ವರದಿಂದ ಸುಜಾತ ಶಿವಾನಂದ್, ಶ್ರೀಕಂಠನ್ MR ಅಗ್ರಹಾರ ಮೈಸೂರಿನಿಂದ ತಾರಿಣಿ ನಾಗರಾಜ್, ಗಿರಿನಗರದಿಂದ ಟ್ರೈ ಮಾಡಿದ್ದಾರೆ, ಹಿರಿಯ ನಾಯಕಿರ ಹೆಸರುಗಳು ಅಂತ ಹೇಳಿಬಿಟ್ಟಿದ್ದಾರೆ. ತಾರಿಣಿ ನಾಗರಾಜ್ ಗಿರಿನಗರದಿಂದ, ಸರಿಯಾಗಿದೆ ನಿಮ್ಮ ಊಹೆ, ಧನ್ಯವಾದಗಳು ನಿಮ್ಮ ಪ್ರಯತ್ನಕ್ಕೆ. ಹಾಗೆ ನಾಗರಾಜ್ ಶರ್ಮಾ ಅವರು ಕೂಡ ಸರಿಯಾದ ಉತ್ತರ ಕೊಟ್ಬಿಟ್ಟಿದ್ದಾರೆ, ಧನ್ಯವಾದಗಳು, ಸರಿ ಇದೆ. ಇನ್ನು ಯಾರು ದಯವಿಟ್ಟು ನಿಮ್ಮ ಸಂದೇಶಗಳನ್ನು ಕಳಿಸ್ಬೇಡಿ, ಯಾಕೆಂದರೆ ಉತ್ತರ ಹೇಳಿ ಆಯಿತು. ಇನ್ನೇನಿದ್ರು ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿ. ಶೈಲಿನಿ ಮುರಳೀಧರ್ ಅವರು ಕೂಡ ಹಾಡುಗಳನ್ನು ಮೆಚ್ಚಿಕೊಂಡು ಹಾಡುಗಳ ವಿಶೇಷತೆ ಏನು ಅನ್ನೋದನ್ನು ತಿಳಿಸಿದ್ದಾರೆ. ಹಂಪಸಾಗರದ ಸೋಮಶೇಖರ್ ತಟ್ಟಿ ಅವರು ಕೂಡ ಪ್ರಯತ್ನ ಮಾಡಿ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಕಲ್ಪನಾ, ಮಂಜುಳಾ, ಆರತಿ ಈ ಎಲ್ಲ ಹಿರಿಯ ನಟಿಯರ ಹೆಸರುಗಳು ಇವತ್ತಿನ ಹಾಡುಗಳ ಮೊದಲನೇ ಪದವಾಗಿ ಬರ್ತಾ ಇದೆ, ಮೂಡಿ ಬರ್ತಾ ಇದೆ. ಈಗ ಕಲ್ಪನಾ ಅನ್ನುವ ಇನ್ನೊಂದು ಗೀತೆ, ಅಂದ ಚಂದ ತಂದ ಕಲ್ಪನಾ ಅನ್ನೋ ಗೀತೆಯನ್ನು ಆಯ್ಕೆ ಮಾಡಲಾಗಿದೆ. ಇದು ಹಾಡಿನ ಮೊದಲ ಸಾಲಿನಲ್ಲಿ ಹೆಸರು ಬರುತ್ತೆ, ಹಿರಿಯ ನಾಯಕಿಯ ಹೆಸರು ಬರ್ತಾ ಇದೆ. ಒಂದು ಸಣ್ಣ ವಿರಾಮದ ನಂತರ ಆ ಗೀತೆ ಮೂಡಿ ಬರುತ್ತೆ. ತಾಯಿಗೊಬ್ಬ ಕರ್ಣ ಚಿತ್ರದ್ದು, RNJ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ, ವಾಣಿ ಜಯರಾಮ್, SP ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
3: ಅಮ್ಮ
4: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
3: ಏನಮ್ಮ ಹಾಗ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ.
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
4: ಓ ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ನಮಸ್ಕಾರ, ನಾನ್ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಸಂಪ್ರದಾಯ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿದ ವಜ್ರಪ್ಪ ಅವರ ಸಂಗೀತ ಸಂಯೋಜನೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನ ಕೇಳಿದ್ರಿ. ಇದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಾಡುಗಳನ್ನ ಕೇಳ್ತಾ ಕೇಳ್ತಾ ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಇವರುಗಳು ಚಿತ್ರದುರ್ಗದಿಂದ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಿರಿಯ ನಾಯಕಿಯರ ಹೆಸರುಗಳು ಮೂಡಿ ಬರ್ತಾ ಇವೆ ಹಾಡುಗಳ ಮೊದಲನೇ ಸಾಲಿನಲ್ಲಿ. ಕೇಳಲು ತುಂಬ ಹಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೆ ಪ್ರೇಮ ಮಧುರಾಕ್ಷರ ಅದ್ಭುತವಾದ

ದ ಗೀತೆ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಧಾರವಾಡದಿಂದ. ಮತ್ತೆ ನಾಗರಾಜ್ ಶರ್ಮಾ ಅವರು ಇನ್ನೊಂದೆರಡು ಗೀತೆಗಳನ್ನು ಈ ಪಟ್ಟಿಗೆ ಸೇರಿಸ್ಕೋಬಹುದಾ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತ ಆ ಹಾಡುಗಳು ಕೂಡ ಮುಂದೆ ಮೂಡಿ ಬರುತ್ತೆ. ಸುಜಾತಾ ಶಿವಾನಂದ್ ನಂದಿನಿ ಲೇಔಟ್ನಿಂದ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಹಿರಿಯ ನಾಯಕಿರ ಹೆಸರುಗಳಿಂದ ಆರಂಭವಾಗುವ ಹಾಡುಗಳು ಅಂತ ಹೇಳಿದ್ದಾರೆ. ಖಂಡಿತ ಸರಿಯಾಗಿದೆ. ಗಂಗಪ್ಪ ಬಡಿಗೇರ್ ಹೆರೂರು ಗಂಗಾವತಿಯಿಂದ ಹಾಡುಗಳು ತುಂಬ ಮಧುರವಾಗಿವೆ ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಈಗ ಮೂಡಿ ಬರ್ತಾ ಇದೆ ಹೇಮಂತ್ ಅವರು ಹಾಡಿರುವ ಚಂದನ ಚಿಗುರು ಚಿತ್ರದ ಗೀತೆ. ಹೇಮಂತ್ ಜೊತೆ ಸುಜಾತಾ ದತ್ ಅವರು ಕೂಡ ದನಿಗೂಡಿಸಿದ್ದಾರೆ. HS ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ, ಪಿ ಚಂದ್ರಕಾಂತ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ನೀವು ಕೇಳಿದ್ದು ಚಂದನ ಚಿಗುರು ಚಿತ್ರದ ಒಂದು ಗೀತೆ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಮೂಲಕ ಓಲ್ಡ್ ಈಸ್ ಗೋಲ್ಡ್ ಕೇಳಿ ಆನಂದಿಸ್ತಾ ಇದ್ದೀವಿ ಅಂತ ಹೇಳಿ ಸಂಡೂರ್ನ ರಾಮಚಂದ್ರಪ್ಪ, ವಿಭಾ ಅವರು, ಮತ್ತೆ ಯಾರು ಸಮಂತ್, ಸವಿತಾ, ಗಿರೀಶ್ ಸುಂದರಕುಪ್ಪೆಯಿಂದ, ಗಂಗಾವತಿಯ ಗಂಗಪ್ಪ ಬಡಿಗೇರ್ ಅವರು, ಮಧುಕೇಶ್ವರ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಮಸ್ಕಾರ, ನಾನು ನಿಮ್ ಜಗ್ಗೇಶ್ ಮಾತಾಡ್ತಾ ಇದ್ದೀನಿ. ನನ್ನ ನೆಚ್ಚಿನ ವಾಹಿನಿ ಅಂದ್ರೆ ಅದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾನು ನಿತ್ಯ ನಿರಂತರ ಕೇಳುವಂತದ್ದು, ನೀವು ಕೇಳ್ತೀರಿ, ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಹಾಡುಗಳನ್ನ, ಮಾಹಿತಿಗಳನ್ನ ರವಾನೆ ಮಾಡುವಂತ ಅದ್ಭುತವಾದಂತ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳಿ ನಾನು ಕೇಳ್ತಾ ಇದ್ದೀನಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕಾಲೇಜು ರಂಗ ಚಿತ್ರಕ್ಕಾಗಿ ವಾಣಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪನವರ ಸಂಗೀತವಿದ್ದ ಗೀತೆಯನ್ನು ಕೇಳಿದ್ರಿ. 1976 ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಂತಹ ಚಿತ್ರ ಕಾಲೇಜು ರಂಗ. ಇವತ್ತಿನ ಹಾಡುಗಳಲ್ಲಿ ವಿಶೇಷ, ಹಾಡಿನ ಸಾಲುಗಳು ಹಿರಿಯ ನಾಯಕಿಯರ ಹೆಸರಿನಿಂದ ಆರಂಭವಾಗುತ್ತೆ. ಆರತಿ, ಭಾರತಿ, ಭವ್ಯ, ಪ್ರೇಮ, ಮತ್ತೆ ಶ್ರುತಿ, ತಾರಾ, ಲಕ್ಷ್ಮಿ, ಎಲ್ಲ ನಾಯಕಿಯರ ಹೆಸರನ್ನು ನೆನಪಿಸಿಕೊಳ್ಳುವಂತಹ ಒಂದು ಸುಸಂದರ್ಭ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳ ಮೂಲಕ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರೊಂದಿಗೆ ಹಾಡಿರುವ ಜೀವನ ಚೈತ್ರ ಚಿತ್ರದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಾಹಿತ್ಯ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ ಜೀವನ ಚೈತ್ರ ಚಿತ್ರದ ಈ ಜನಪ್ರಿಯ ಗೀತೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

ಅಪೂರ್ವ ಸಂಗಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ವೈಆರ್ ಸ್ವಾಮಿ ಅವರ ನಿರ್ದೇಶನದ ಚಿತ್ರ, 1984 ತೆರೆಗೆ ಬಂದಂತಹ ಚಿತ್ರ ಇದು ಅಪೂರ್ವ ಸಂಗಮ.

ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಶ್ರುತಿ ಸೇರಿದಾಗ ಚಿತ್ರದ ಶೀರ್ಷಿಕೆ ಗೀತೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸಬೇಕಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ನಂತರ ಹೊಸ ಹಾಡುಗಳನ್ನು ಕೇಳ್ತೀರಿ 11:02. ಇದುವರೆಗೆ ಮುಂಜಾನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ನೀಟ್ ಫಲಿತಾಂಶಕ್ಕೆ ಕಾಯ್ದೆ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕೌನ್ಸಿಲಿಂಗ್ ಆರಂಭಿಸುವ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟೀಯ ಡೆಂಗ್ಯೂ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳ ನೌಕರರ ವೇತನದಲ್ಲಿ ಉಂಟಾಗಿರುವ ತಾರತಮ್ಯ ವಿರೋಧಿಸಿ ಈ ತಿಂಗಳ 19ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ತಿಳಿಸಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ನಾಳೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮತ್ತು ಸೆಂಟ್ರಲ್ ಕಾಲೇಜಿನ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣಗಳ ನಡುವೆ ನಿರ್ವಹಣಾ ಕಾಮಗಾರಿ ಕೈಗೊಳ್ಳಲಾಗಿದೆ. ಹೀಗಾಗಿ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಹೊಸಹಳ್ಳಿ ಬಾಲಗಂಗಾಧರನಾಥ ಸ್ವಾಮೀಜಿ ಮೆಟ್ರೋ ನಿಲ್ದಾಣ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರು ಸಿಕ್ಕಿಂ ಜನರಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉಲ್ಲೇಖಿಸಿದ್ದಾರೆ. ಸಿಕ್ಕಿಂ ಜನರಿಂದ ಪಡೆದ ಪ್ರೀತಿ ಸದಾಕಾಲ ಸ್ಮರಣೀಯವಾಗಿರುತ್ತದೆ. ಮುಂದಿನ ವರ್ಷಗಳಲ್ಲಿ ಸಿಕ್ಕಿಂನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು ಬೆಂಬಲ ನೀಡಲಿದೆ ಎಂದು ಹೇಳಿದ್ದಾರೆ. ಇಡನ್ಗಾ

ಎಸ್‌ನಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಾಟ ನಡೆಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:03. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವ ಸಮಯ. ಈಗ ಮೊದಲಿಗೆ ಕೇಳೋಣ ಲವ್ ಮಾಕ್ಟೈಲ್ 2 ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತ್ ಸುರೇಶ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಸಿದ್ಲಿಂಗು ಟೂ ಚಿತ್ರದ ಗೀತೆ ಅರಸು ಅಂತಾರೆ. ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತ ಹಾಗೆಯೇ ಅವರದ್ದೇ ಧ್ವನಿ ಇರುವಂತಹ ಗೀತೆಯನ್ನು

ಇದೀಗ ಕೇಳಿ ಒಡೆಯ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೂ ಅನಿರುದ್ಧ್ ಭಟ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಈಗ ಕೇಳೋಣ ಒಂದು ಸರಳ ಪ್ರೇಮಕತೆ ಚಿತ್ರದ ಗೀತೆಯನ್ನ. ಶಿವಾನಿ ಸ್ವಾಮಿ ಹಾಗೂ ವೀರ್ ಸಮರ್ಥ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಇದೀಗ ಕೇಳಿ ಕನಸೊಂದು ಶುರುವಾಗಿದೆ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಸಿಂಪಲ್ ಸುನಿ ಅವರ ಸಾಹಿತ್ಯಕ್ಕೆ ಸೂರಜ್ ಜೋಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಟಿ ಛಾಯಾ ಸಿಂಗ್ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕನ್ನಡತಿಯಾಗಿದ್ದರೂ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಮಿಂಚಿದ ಪ್ರತಿಭೆ ಅಂದರೆ ಅದು ಛಾಯಾ ಸಿಂಗ್. ರಜಪೂತ ಕುಟುಂಬದಲ್ಲಿ 16 May 1981 ಬೆಂಗಳೂರಿನಲ್ಲಿ ಇವರು ಜನಿಸ್ತಾರೆ. ತಂದೆ ಗೋಪಾಲ್ ಸಿಂಗ್, ತಾಯಿ ಚಮಲ್ಲತಾ. ಛಾಯಾ ಸಿಂಗ್ ಅವರು ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಿನಲ್ಲೇ, ಓದಿದ್ದು ಲಾರ್ಡ್ಸ್ ಶಾಲೆಯಲ್ಲಿ. ಬೆಂಗಳೂರಿನಲ್ಲಿ ಬೆಳೆದಂತಹ ಈ ಪ್ರತಿಭೆ ಚಿತ್ರರಂಗಕ್ಕೆ ಬಂದದ್ದು ತೀರಾ ಆಕಸ್ಮಿಕವಾಗಿ. ಇವರು ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ದು 2000 ಬಿಡುಗಡೆಯಾದಂತಹ ಮುನ್ನುಡಿ ಎನ್ನುವಂತಹ ಚಿತ್ರದ ಮೂಲಕ. ಈ ಒಂದು ಚಿತ್ರಕ್ಕೆ ರಾಷ್ಟ್ರಪ್ರಶಸ್ತಿಯೂ ಸಹ ಲಭಿಸುತ್ತೆ. ಮೊದಲ ಸಿನಿಮಾದಲ್ಲೇ ನಟನಾ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡು ವಿಮರ್ಶಕರ ಗಮನ ಸೆಳೆದವರು ಛಾಯಾ ಸಿಂಗ್. ವಿಶೇಷ ಏನಪ್ಪ ಅಂದರೆ, ಇವರು ಚಿತ್ರರಂಗಕ್ಕೆ ಬರುವ ಮೊದಲು ನೃತ್ಯಗಾರ್ತಿಯಾಗಬೇಕು ಅಂತ ಕನಸು ಕಂಡಿದ್ರು. ಆದರೆ ವಿಧಿ ಇವರನ್ನ ಬೆಳ್ಳಿ ಪರದೆಯ ನಾಯಕಿಯನ್ನಾಗಿ ಮಾಡಿತು. ಇದೀಗ ಕೇಳೋಣ ಚಿಟ್ಟೆ ಚಿತ್ರದ ಗೀತೆಯನ್ನ. ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಛಾಯಾ ಸಿಂಗ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮುನ್ನುಡಿ ಚಿತ್ರದ ಮೂಲಕವಾಗಿ ಕಲಾತ್ಮಕ ಸಿನಿಮಾ ಜರ್ನಿಯನ್ನು ಶುರು ಮಾಡಿದವರು ಛಾಯಾ ಸಿಂಗ್ ಅವರು. ಮುಂದೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಸಹ ಸೈ ಎನಿಸಿಕೊಂಡರು. ಕನ್ನಡದಲ್ಲಿ ಅವರು ನಡೆಸಿದ ತುಂಟಾಟ, ಚಿಟ್ಟೆ, ಆಕಾಶಗಂಗೆ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಜೊತೆಗಿನ ರೌಡಿ ಅಳಿಯ ಚಿತ್ರಗಳು ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟವು. ಛಾಯಾ ಅವರಿಗೆ ಇದ್ದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅವರ ಕಣ್ಣುಗಳು ಮತ್ತು ಆಕರ್ಷಕ ಸ್ಟೈಲ್. ಇನ್ನು ಛಾಯಾ ಸಿಂಗ್ ಅವರನ್ನು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತಕ್ಕೆ ಪರಿಚಯಿಸಿದ್ದು ಅವರ ಭಾಷಾ ಪ್ರೇಮ ಮತ್ತು ನಟನಾ ಕೌಶಲ್ಯ. ಕನ್ನಡದ ಜೊತೆಗೆ ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲೂ ಅವರು ಬ್ಯುಸಿಯಾದರು. ವಿಶೇಷವೆಂದರೆ ಅವರು ಎಷ್ಟೇ ಭಾಷೆಗಳಲ್ಲಿ ನಟಿಸಿದರೂ ಅವರ ಮೂಲ ಬೇರು ಮಾತ್ರ ನಮ್ಮ ಬೆಂಗಳೂರೇ ಆಗಿತ್ತು. ಅಷ್ಟೇ ಅಲ್ಲ, ಸುದೀಪ್ ಅವರ ಚಂದು ಸಿನಿಮಾದಲ್ಲೂ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಬಹುಶಃ ಕೆಲವೇ ಜನರಿಗೆ ನೆನಪಿರಬಹುದು. ಇದೀಗ ಛಾಯಾ ಸಿಂಗ್ ಅವರ ನಟನೆಯ ಸಕ್ಕಾ ಸಖಿ ಚಿತ್ರದ ಗೀತೆಯನ್ನು ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಮಾಲತಿ ಅವರ ಧ್ವನಿಯಲ್ಲಿ, ಮಂಜುನಾಥ್ ರಾವ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಆತ್ಮೀಯ ಕೇಳುಗರೆ, ಛಾಯಾ ಸಿಂಗ್ ಅವರ ಕೆರಿಯರ್ನಲ್ಲಿ ಒಂದು ಮೈಲಿಗಲ್ಲು ಅಂದರೆ ಅದು ತಮಿಳಿನ ತಿರುಡಾ ತಿರುಡಿ ಸಿನಿಮಾ. ಈ ಚಿತ್ರದಲ್ಲಿ ಧನುಷ್ ಅವರ ಜೊತೆ ನಟಿಸಿದಂತಹ ಛಾಯಾ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದರು. ಅದರಲ್ಲಿನ ಮನ್ಮದ ರಾಸ ಹಾಡಂತೂ ನ್ಯಾಷನಲ್ ಸೆನ್ಸೇಷನ್ ಆಗಿತ್ತು. ಇಂದಿಗೂ ಈ ಹಾಡಿನ ಸ್ಪೀಡ್ ಮತ್ತು ಸ್ಟೆಪ್ಗೆ ಮಾರು ಹೋಗದವರಿಲ್ಲ. ಈ ಹಾಡಿನಲ್ಲಿ ಅವರ ಅದ್ಭುತವಾದ ಎನರ್ಜಿ ಮತ್ತು ನೃತ್ಯ ಇಂದಿಗೂ ಸಿನಿಮಾ ಪ್ರೇಮಿಗಳಿಗೆ ನೆನಪಿದೆ. ಕನ್ನಡದ ಹುಡುಗಿ ತಮಿಳುನಾಡಿನಲ್ಲಿ ಇಷ್ಟೊಂದು ದೊಡ್ಡ ಹೆಸರು ಮಾಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಚಿತ್ರದ ಯಶಸ್ಸಿನ ನಂತರ ಛಾಯಾ ಸಿಂಗ್ ಅವರಿಗೆ ಚಿತ್ರರಂಗದಲ್ಲಿ ಬೇಡಿಕೆ ಹೆಚ್ಚಾಯಿತು. ತೆಲುಗಿನಲ್ಲಿ ಆನಂದಮನಾನಂದಮಯೇ ಚಿತ್ರದ ಮೂಲಕ ಅಲ್ಲಿನ ಪ್ರೇಕ್ಷಕರಿಗೂ ಹತ್ತಿರವಾದರು. ಆದರೆ ಅವರು ಮಾತ್ರ ಯಾವಾಗಲೂ ಮಾಸ್ ಸಿನಿಮಾಗಳಿಗಿಂತ ಗುಣಮಟ್ಟದ ಕತೆಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟರು ಛಾಯಾ ಸಿಂಗ್ ಅವರು. ಇದೀಗ ಕೇಳಿ ಛಾಯಾ ಸಿಂಗ್ ಅವರ ಅಭಿನಯದ ತುಂಟಾಟ ಚಿತ್ರದ ಗೀತೆಯನ್ನು ಗುರುಕಿರಣ್ ಹಾಗೂ ಸೌಮ್ಯ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಸಚ್ಚಿ.
1: ಯಾವ ಸಚ್ಚಿ?
0: ಸಚಿನ್ ತೆಂಡೂಲ್ಕರ್.
1: ಸಚಿನ್ ತೆಂಡೂಲ್ಕರ್.

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ನಾವು ಛಾಯಾ ಸಿಂಗ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಛಾಯಾ ಸಿಂಗ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಅವರು ತಮಿಳು ನಟ ಕೃಷ್ಣ ಅವರನ್ನ 2012 ವಿವಾಹ ಆದರು. ಇಬ್ಬರು ದೈವ ಮಗಳ್ ಎನ್ನುವಂತಹ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ಪರಿಚಯವಾಗಿ ಪ್ರೇಮಕ್ಕೆ ತಿರುಗಿ ಮದುವೆಯಾದರು. ಮದುವೆಯ ನಂತರ ಸಿನಿಮಾ ರಂಗದಿಂದ ಸಣ್ಣ ಬ್ರೇಕ್ ತಗೊಂಡರೂ ಸಹ ನಟನೆ ಮೇಲಿನ ಪ್ರೀತಿ ಅವರನ್ನು ಸುಮ್ಮನೆ ಕೂರಿಸಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅವರು ಪೋಷಕ ಪಾತ್ರಗಳ ಮೂಲಕ ಮತ್ತು ಕಿರುತೆರೆಯ ಮೂಲಕವಾಗಿ ಮತ್ತೆ ಸಕ್ರಿಯರಾಗಿದ್ದಾರೆ. ಕನ್ನಡದ ಧಾರಾವಾಹಿ ಅಮೃತಧಾರೆ ಎನ್ನುವ ಒಂದು ಧಾರಾವಾಹಿಯ ಮೂಲಕವಾಗಿ ಮತ್ತೆ ವೀಕ್ಷಕರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಭೂಮಿಕಾ ಎನ್ನುವಂತಹ ಪಾತ್ರದಲ್ಲಿ ಅವರ ಪ್ರಬುದ್ಧತೆ ಅದ್ಭುತವಾಗಿದೆ. ಸಿನಿಮಾ ಇರಲಿ ಅಥವಾ ಧಾರಾವಾಹಿ ಇರಲಿ, ಅವರ ಆ ಚಾರ್ಮ್ ಇಂದಿಗೂ ಹಾಗೆಯೇ ಇದೆ. ನಟನೆಯ ಜೊತೆ ಅವರು ಸಾಮಾಜಿಕ ಕೆಲಸಗಳಲ್ಲೂ ಗುರುತಿಸಿಕೊಂಡಿರುವುದು ಅವರ ವ್ಯಕ್ತಿತ್ವಕ್ಕೆ ಮತ್ತೊಂದು ಗರಿ. ಇದೀಗ ಕೇಳೋಣ ಪ್ರೀತಿಸಲೇಬೇಕು ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ, ರಮೇಶ್ ರಾವ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳಿದ್ರೆ, ಛಾಯಾ ಸಿಂಗ್ ಅವರು ಇಂದಿಗೂ ಯೋಗ ಮತ್ತು ಡ್ಯಾನ್ಸ್ ಮೂಲಕವಾಗಿ ತಮ್ಮ ಫಿಟ್ನೆಸ್ ಕಾಪಾಡಿಕೊಂಡಿರುವಂತಹ ಛಾಯಾ ಅವರು ಹೊಸ ತಲೆಮಾರಿನ ನಟಿಯರಿಗೆ ಶಿಸ್ತಿನ ಪಾಠ ಕಲಿಸ್ತಾರೆ. ಇಷ್ಟು ವರ್ಷಗಳ ಪಯಣದಲ್ಲಿ ಯಾವುದೇ ವಿವಾದಗಳಿಲ್ಲದೆ ತನ್ನ ನಟನೆಯಿಂದಲೇ ಹೆಸರು ಮಾಡಿದಂತಹ ಈ ಸಿಹಿ ಹುಡುಗಿ ಛಾಯಾ ಸಿಂಗ್ ಅವರ ಬದುಕು ಹೀಗೆಯೇ ಸುಂದರವಾಗಿರಲಿ, ಅವರು ಇನ್ನೂ ಹೆಚ್ಚಿನ ಒಳ್ಳೆಯ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿ ಎಂದು ಹಾರೈಸೋಣ. ಕೆಳಗರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಛಾಯಾ ಸಿಂಗ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸಿದ್ದಾರೆ. ನಮ್ಮ ಕೇಳುಗರು ಸಹ ಹೇಳ್ತಿದ್ದಾರೆ, ನಾವು ಛಾಯಾ ಸಿಂಗ್ ಅವರ ಸಿನಿಮಾಗಳನ್ನು ನೋಡ್ತೀವಿ, ಅವರ ಅಭಿನಯ ನಮಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿಕೊಟ್ಟಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಇದೀಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ ಬಲಗಾಲಿಟ್ಟು ಒಳಗೆ ಬಾ ಚಿತ್ರದ ಗೀತೆ. ಅರ್ಚನಾ ಉಡುಪ ಹಾಗೆಯೇ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.

0: ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ಹವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ. ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ. ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಗಿ ಜಾಗೃತಿ ದಿನ. ಡೆಂಗಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಗಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. 25% ಆಧುನಿಕ ಔಷಧಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಈ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ವಿವಿಧ ಭಾರತಿ 102.9 ಎಫ್ಎಂ
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 12:55. ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ನೀವು ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನಮ್ಮ ವಿನಂತಿ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802226125, ಹಾಗೆಯೇ 0802226397. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ತಿಳಿಸಿ, ನಾವು ನಿಮ್ಮ ಗೀತೆಯನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ ಕಳಚಿತ್ರದ ಗೀತೆಯೊಂದಿಗೆ. ದರ್ಶನ್ ಮಾಳವಿಕ್ಕಿ ಹಾಗೆಯೇ ಲಹರಿ ಮಹೇಶ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಅನಿಲ್ ಕುಮಾರ್ ಅವರ ಸಾಹಿತ್ಯ ಹಾಗೆ ಅರ್ಜುನ್ ಜನಿ ಅವರ ಸಂಗೀತವಿರುವಂತಹ ಗೀತೆಯನ್ನು ಕೇಳಿ.

ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವರ ಕರೆ ಕಟ್ ಆಗಿದೆ. ಇದೀಗ ಕೇಳಿ ಕೆರಳಿದ ಸಿಂಹ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಹಾಗೂ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ?
1: ಹಾ, ಕೇಳಿಸ್ತಿದೆ.
0: ಯಾರು ಮಾತಾಡ್ತಾ ಇರೋದು?
1: ನನ್ನ ಹೆಸರು ಜನನಿ ಅಂತ.
0: ಎಲ್ಲಿಂದ ಕರೆ ಮಾಡ್ತಿದ್ರಿ ಜನನಿ ಅವರೇ?
1: ಮೈಸೂರಿಂದ ಕರೆ ಮಾಡ್ತೀನಿ.
0: ಮೈಸೂರಿಂದ ಮಾಡ್ತಿದ್ದೀರಾ?
1: ಹಾ.
0: ಏನ್ ಓದ್ತಿದ್ದೀರಿ?
1: ನಾನು ಇವಾಗ ಎಂ ಎ ಮಾಡ್ತಾ ಇದ್ದೀನಿ. ಎಂ ಎ ಇನ್ ಕನ್ನಡ.
0: ಹೌದಾ?
1: ಹೌದು.
0: ತುಂಬಾ ಖುಷಿ ಆಯ್ತು. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ನಂಗೆ ಹವಳ ಹೆಜ್ಜೆಯಿಂದ ನೆರಳನ್ನು ಕಾಣದೆ ಲತೆ ಅಂತ ಸಾಂಗ್ ಬೇಕಿತ್ತು.
0: ಖಂಡಿತ, ನೀವು ಇಷ್ಟಪಟ್ಟಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮ್ಗೆ.
1: ಧನ್ಯವಾದಗಳು.
0: ಧನ್ಯವಾದ. ಇದೀಗ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂತಹ ಸಮಯ. ಹಲೋ
1: ಹಲೋ, ಹಾಂ ಹೇಳಿ ಹೇಳಿ.
0: ನಮಸ್ಕಾರ ಸರ್, ನಿಮ್ಮ ಹೆಸರು?
1: ನನ್ನ ಹೆಸರು ದಯಾನಂದ ದೇವಾಡಿಗೆ ಅಂತ, ಈದು ಗ್ರಾಮ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ.
0: ಉಡುಪಿ ಜಿಲ್ಲೆಯಿಂದ ಕರೆ ಮಾಡ್ತಿದ್ದೀರಿ?
1: ಹೌದು.
0: ಏನ್ ಕೆಲಸ ಮಾಡ್ಕೊಂಡಿದ್ದೀರಿ?
1: ಏನು
0: ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ಸರ್ ತಾವು?
1: ಕೆಲಸ ಅಂದ್ರೆ ನಾವು ಗಾರೆ ಕೆಲಸಕ್ಕೆ ಹೋಗುದು ಸರ್. ನಾವು ಗಾರೆ ಕೆಲಸ ಅಂದ್ರೆ ಮನೆ ಕಟ್ಟುವುದು, ಫೌಂಡೇಶನ್ ಮಾಡುದು, ಲ್ಯಾಪ್ ಮಾಡುದು ಇದೆ.
0: ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ದಾರಿ ತಪ್ಪಿದ ಮಗ ಈಗ ಹೇಳಿದೆ ನಾನು ನಿಮ್ಮಲ್ಲಿ.
0: ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ?
1: ಹೌದು, ಕಾಪಾಡು ಸಿರಿ ಸತ್ಯನಾರಾಯಣ.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಹೌದು, ನಮ್ಗೆ ರೇಡಿಯೋದಲ್ಲಿ ಬರ್ತಿಲ್ಲ ಅಲ್ಲ, ಅಲ್ಲಿ ಬೇರೆ ಹಾಡು ಆಗ್ತುಂಟು.
0: ಅದು ಸ್ವಲ್ಪ ಸಮಯ ಹಿಡಿಯುತ್ತೆ, ಬರುತ್ತೆ.
1: ಮಾತಾಡ್ಬಹುದು ನಾವು ಅದರಲ್ಲಿ?
0: ನೀವು ಮಾತಾಡೋದು ಬರುತ್ತೆ, ಸಮಸ್ಯೆ ಇಲ್ಲ.
1: ನಾವು ಮಾತಾಡೋದು ಕೇಳ್ಬೇಕು ನಮ್ಗೆ, ಯಾಕಂದ್ರೆ ನಮ್ಗೆ ಖುಷಿ. ಈದ್ ವಾರಕ್ಕೆ
0: ಕೇಳುವಂತೆ ಸ್ವಲ್ಪ
1: ನಾದೋಪಾಸನೆ, ನಾದೋಪಾಸನೆ ಮತ್ತೆ ಬೆಳಿಗ್ಗೆ ಇದು ಎಲ್ಲ ನಾವು ಕೇಳ್ತೇವೆ. ಯಾಕಂದ್ರೆ ರಾತ್ರಿ ಇದು ಲಾಸ್ಟ್ ಯಾವ್ದು ಇರುದು
0: ಕೊನೆದ ಪ್ರೇಮ ನಿನಾದ.
1: ಪ್ರೇಮ ನಿನಾದ ರೇಡಿಯೋ ಬಂದ್ ಮಾಡಿದ್ರು ನಮ್ಗೆ ಗೊತ್ತಾಗ್ತಿಲ್ಲ, ಅದ್ ನಿದ್ದೆ ಬರ್ತಿದೆ, ಬೆಳಿಗ್ಗೆ ಓಪನ್ ಆಗುದು.

0: ಸಂತೋಷ ಸರ್.
1: ಹೌದು, ಸಂತೋಷದ ನಾವು ಕೇಳ್ತಾ ಇದ್ದೇವೆ. ಬಹಳ ಖುಷಿ ಆಯ್ತು, ನಿಮ್ಮ ನಿರೂಪಣೆ ಎಲ್ಲ ಬಾರಿ ಖುಷಿ ಆಗ್ತಿದೆ ನಮ್ಗೆ.
0: ಸಂತೋಷ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ, ಬಾರಿ ಖುಷಿ ಆಯ್ತು ಮಾತಾಡಿದ್ದಕ್ಕೆ.
0: ಸಂತೋಷ ಸರ್, ಧನ್ಯವಾದ.
1: ಹೌದು, ಆಯ್ತು, ಸರಿ.
0: ಇದೀಗ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಗೂ ಕೋಮಲ ಎ ಪಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಅನೇಕ ಕೇಳುಗರು ನಮಗೆ ಸಂಖ್ಯೆಯನ್ನು ಹೇಳಿ ಮತ್ತು ದೂರವಾಣಿ ಸಂಖ್ಯೆ ನಮಗೆ ಬೇಕಿದೆ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಖಂಡಿತ ನಿಮಗಾಗಿ ಇದೀಗ ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ. 0802226239 7. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802226239 7 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಮಾತನಾಡಲಿಕ್ಕೆ ತಯಾರಿದ್ದಾರೆ. ಹಲೋ,
1: ನಮಸ್ತೆ ಸರ್.
0: ಸರ್ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ ಕರೆ ಮಾಡಿದ್ದೀರಿ?
1: ರಾಜು ಅಂತೇಳಿ ಸರ್, ಹಳೇಬೀಡು, ಸುಂದರ ಕಲೆಗಳ ತವರೂರು ಹಳೇಬೀಡು.
0: ಸುಂದರ ಕಲೆಗಳ ತವರೂರು ಹಳೇಬೀಡಿನಿಂದ ಕರೆ ಮಾಡಿದಿರಿ?
1: ಹೌದು ಸರ್.
0: ಸರ್ ತಾವು ಏನ್ ಮಾಡ್ಕೊಂಡಿದಿರಿ ಕೆಲಸ?
1: ನಾನು ಚಿತ್ರಕಲಾವಿದ ಸರ್, ಆರ್ಟಿಸ್ಟ್.
0: ತಾವು ಕಲಾವಿದ್ರಾ, ತುಂಬಾ ಸಂತೋಷ ಆಯ್ತು. ಸರ್ ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಸರ್ ನನಗೆ ಸೌಂದರ್ಯ ಚಿತ್ರದಿಂದ
0: ಸರ್
1: ಹೃದಯದ ಮಾತು ಕೇಳುವೆ ಚಲುವೆ ಅಂತ ಆಡ್ಬೇಕಾಗಿತ್ತು ಸರ್.
0: ಹೃದಯದ ಮಾತು ಕೇಳುವೆ, ಓಕೆ ಸರ್, ಖಂಡಿತ. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿರ್ತೀರಾ?
1: ಹೌದು ಸರ್, ಖಂಡಿತ ಕೇಳ್ತಾ ಇರ್ತೀನಲ್ಲ.
0: ಸಂತೋಷ ಆಯ್ತು. ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಧನ್ಯವಾದ ಸರ್. ಇದೀಗ ಕೇಳಿ ಸೌಂದರ್ಯ ಚಿತ್ರದ ಗೀತೆಯನ್ನ. ಕುನಾಲ್ ಗಾಂಜಾವಾಲಾ, ಅನಿರುದ್ಧ ಭಟ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಂಗೀತ ಹಾಗೆ ಸಹ

0: ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ ಸರ್. ಯಾರು ಮಾತಾಡ್ತಾ ಇರೋದು? ಶಿಕಾರಿಪುರದಿಂದ ಮಾತಾಡ್ತಾ ಇದ್ದೀರಾ? ಹಾ, ನಾವ್ ಆರಾಮಿದೀವಿ ಸರ್. ನೀವ್ ಆರಾಮ? ತಾವು ಬೆಳಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ಉಪ್ಪಿಟ್ಟು ಸರ್.
0: ಉಪ್ಪಿಟ್ಟು ಮಾಡಿದ್ರಾ?
1: ಹೌದು.
0: ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ನಿಮಗೆ?
1: ಚಿಟ್ಟೆ ಫಿಲಂ ಸರ್.
0: ಚಿಟ್ಟೆ ಚಿತ್ರದಿಂದ ಯಾವ ಗೀತೆ?
1: ಚಿಟ್ಟೆ ಚಿಟ್ಟೆ ಹಾಡಿತೋ ಸರಿದಮ ಹೇಳಿತೋ, ಈ ಸಾಂಗ್ ಇದೆ ಸರ್ ಅದರೊಳಗೆ?
0: ಹಾ ಸರ್, ಖಂಡಿತ ಇದೆ. ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್ ನಿಮಗೆ.
1: ಓಕೆ ಸರ್,
0: ಥ್ಯಾಂಕ್ಸ್. ಇದೀಗ ಕೇಳಿ ಚಿಟ್ಟೆ ಚಿತ್ರದ ಗೀತೆ. ರಾಜಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಸಂಯೋಜನೆಯನ್ನು ಮಾಡಿದ್ದಾರೆ.

ಇದೀಗ ಕೇಳಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಸರಿ,
1: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
2: ಹಲೋ, ಧಾರವಾಡದಿಂದ ಧರಣೇಶ್ ಅಂತ
1: ಸರ್. ನಮಸ್ಕಾರ, ಏನ್ ಮಾಡ್ತಿದ್ರಿ ಸರ್ ತಾವು?
2: ಸರ್, ನಾನು ಇವಾಗ ನಿವೃತ್ತಿ ಆಗಿದ್ದೇನೆ.
1: ಸರ್, ಮುಂಚೆ ಏನ್ ಮಾಡ್ತಿದ್ರಿ?
2: ಮುಂಚೆ ಇದರಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಇವಾಗ 60 ವರ್ಷ ನನಗೆ. ಆದ್ರಿಂದ ಮನೆಯಲ್ಲೇ ವಿಶ್ರಾಂತಿ ಜೀವನ ಪಡೆಯುತ್ತಾ ಇದ್ದೇನೆ.
1: ಸಂತೋಷ ಸರ್. ಸರ್, ಯಾವಾಗ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
2: ಸರ್, ಭಾಗ್ಯವಂತ ಚಿತ್ರದಿಂದ ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಆ ಚಿತ್ರ ಹಾಡಬೇಕಾಗಿತ್ತು.
1: ಹಾ ಸರ್, ಖಂಡಿತ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಭಾಗ್ಯವಂತ ಚಿತ್ರದ ಗೀತೆಯನ್ನ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಈಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.
3: ಓ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ

ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಕರೆ ಕಟ್ ಆಗಿದೆ. ಇದೀಗ ಕೇಳಿ ಮುಫ್ತಿ ಚಿತ್ರದ ಗೀತೆಯನ್ನ ರವಿ ಬಸ್ರೂರು ಹಾಗೆ ಸಂಗಡಿಗರು ಆಡಿರುವಂತಹ ಈ ಒಂದು ಗೀತೆಗೆ ಸಾಯಿ ಸುರೇಶ್ ಸರ್ವೇಶ್ ಅವರ ಸಂಗೀತ ಸಾಹಿತ್ಯ ಹಾಗೆ ರವಿ ಬಸ್ರೂರು ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬ ಕೇಳುಗರು ನಮ್ಮ ಜೊತೆ ಆಗಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
3: ಹಲೋ
2: ಸರ್, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ, ಕಿರಣ್ ಕುಮಾರ್ ಅಂತ.
2: ಸರ್, ಎಲ್ಲಿಂದ ಕರೆ ಮಾಡಿದಿರಿ?
3: ನಾನು ಬೆಂಗಳೂರಿಂದ, ಬಟ್ ಆನ್ ದ ವೇ ನಾನು ತುಮಕೂರ್ಗೆ ಹೋಗ್ತಾ ಇದ್ದೆ.
2: ಹಾ ಹಾ ಹಾ, ಕಾರಲ್ಲಿ ಹೋಗ್ತಿದ್ರಾ?
3: ಹೌದು.
2: ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
3: ಈ ಗೀತೆ ಕೇಳಿದ ಉದ್ದೇಶ, ಈಗ ಸದ್ಯದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹಿಂಗಾರು ಮಳೆ ತುಂಬಾ ಬರ್ತಾ ಇದೆ.
2: ಹಾ ಹಾ ಹಾ,
3: ನಿಮ್ ಮೂಲಕ ಪರಮಾತ್ಮನ ಒಂದು ಬೇಡೋ ಒಂದು ಗೀತೆ ಇದು. ಬಾನನ್ನ ಪ್ರೀತಿಸೋ ಅಂತ ಶಶಿಕುಮಾರ್ ಅವ್ರು ನಡೆಸಿರೋ ಚಿತ್ರದಲ್ಲಿ ಉಯ್ಯೋ ಉಯ್ಯೋ ಮಳೆ ರಾಯ ಅಂತ ಇದೆ. ಅದನ್ನ ದಯವಿಟ್ಟು ಪ್ರಸಾರ ಮಾಡಿ.
2: ಖಂಡಿತ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ.
3: ಥ್ಯಾಂಕ್ ಯು.
2: ಧನ್ಯವಾದ ಸರ್. ಇದೀಗ ಕೇಳಿ ಬಾನನ್ನ ಪ್ರೀತಿಸೋ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂತಹ ಈ ಒಂದು ಗೀತೆಗೆ ಎಸ್ ಯು ರುದ್ರಮೂರ್ತಿ ಶಾಸ್ತ್ರಿ ಅವರ ಸಂಗೀತ ಸಾಹಿತ್ಯ

ನೃತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆಯನ್ನ ಕೇಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45 ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2 ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಆರಂಭವಾದ ದಿನದಿಂದೀಚೆಗೆ ಒಟ್ಟು 40 ಕೋಟಿ ಪ್ರಯಾಣಿಕರ ಸಂಚಾರದ ಐತಿಹಾಸಿಕ ಮೈಲಿಗಲ್ಲನ್ನು 2026 ಏಪ್ರಿಲ್ನಲ್ಲಿ ದಾಟಿರುವುದನ್ನು ಮಂಡಳಿ ಹೆಮ್ಮೆಯಿಂದ ಗುರುತಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಲ್ಲಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿಂದು ಭೇಟಿಯಾಗಿದ್ದಾರೆ. ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಗುರುಗ್ರಾಮದ ಶಿಕೋಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಉದ್ಯಮಿ ರಾಬರ್ಟ್ ವಾದ್ರಾಗೆ ದೆಹಲಿ ನ್ಯಾಯಾಲಯ ಜಾಮೀನು ನೀಡಿದೆ. ವಾದ್ರಾಗೆ 50,000 ರೂಪಾಯಿಗಳ ಜಾಮೀನು ಬಾಂಡ್ ಹಾಗೂ ಅದೇ ಮೊತ್ತದ ಒಂದು ಶ್ಯೂರಿಟಿಯನ್ನು ಸಲ್ಲಿಸಿದ ಆಧಾರದ ಮೇಲೆ ಜಾಮೀನು ನೀಡಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಚೀನಾದಲ್ಲಿ ಇದೇ 20-24 ನಡೆಯಲಿರುವ ಏಷ್ಯನ್ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಆರ್ಯವೀರ್ ದೇವಾನ್ ಭಾರತ ತಂಡದ ಸವಾಲನ್ನು ಮುನ್ನಡೆಸಲಿದ್ದಾರೆ. ಕಳೆದ ಆವೃತ್ತಿಗಿಂತ ಈ ಬಾರಿ ಹೆಚ್ಚಿನ ಪದಕಗಳನ್ನು ಗೆಲ್ಲುವ ಗುರಿಯೊಂದಿಗೆ 32 ಸದಸ್ಯರ ಭಾರತ ತಂಡ ಕಣಕ್ಕಿಳಿಯುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಬೆಳಗಿನ ಪ್ರಸಾರದಿಂದ ಮಧ್ಯಾಹ್ನದ ಪ್ರಸಾರವರೆಗೆ ಬಂದಿರುವಂತಹ ಸಂದೇಶಗಳನ್ನು ಈಗ ನೋಡ್ತಾ ಹೋಗೋಣ. ಬೆಳಗ್ಗೆ ಪ್ರಸಾರವಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಛಾಯಾ ಅವರ ಜನ್ಮದಿನದ ಕುರಿತಾಗಿ ಮಾತನಾಡಿದಂತಹ ಕಾರ್ಯಕ್ರಮಕ್ಕೆ ಸಂದೇಶಗಳು ಬಂದಿವೆ. ಆ ಸಂದೇಶಗಳನ್ನು ಇದೀಗ ನಾವು ನೋಡೋಣ. ಭೂಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿ ಬೆಂಗಳೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕೇವಲ ಬೆರಳೆಣಿಕೆ ಎಷ್ಟು ಚಿತ್ರಗಳಲ್ಲಿ ನಟಿಸಿದರೂ ಸಹ ಅವರ ಕಲಾಸೇವೆ ಸುಸ್ಮರಣೀಯ. ನಟಿ ಛಾಯಾ ಸಿಂಗ್ ಅವರ ಜನ್ಮದಿನದ ಶುಭಾಶಯಗಳು ಅಂತ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನವೋದಯ ನಾಗರಾಜ್ ಅವರು, ಛಾಯಾ ಸಿಂಗ್ ಅವರು ಒಬ್ಬ ಅದ್ಭುತ ನಟಿ, ಚಿಟ್ಟೆ ಚಿತ್ರದ ಹಾಡು ನನಗೆ ತುಂಬ ಇಷ್ಟ ಆಯಿತು ಅಂತ ತಮ್ಮ ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೆಯೇ ಹಲಸೂರು ರಾಜೇಶ್ ಅವರು, ಛಾಯಾ ಸಿಂಗ್ ಅವರ ಎಲ್ಲ ಕನ್ನಡದ ಚಿತ್ರಗಳಲ್ಲಿ ಅಭಿನಯ ಅಮೋಘವಾಗಿತ್ತು, ಕನ್ನಡದ ಧಾರಾವಾಹಿಗಳಲ್ಲಿ ಅವರು ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಚಾಮರಾಜಪೇಟೆಯಿಂದ ಸರೋಜಾ ಸಿಂಗ್ ಅವರು ತಮ್ಮ ಸಂದೇಶ ಕಳಿಸಿದ್ದಾರೆ. ಅಪರೂಪದ ನಟಿ ಛಾಯಾ ಸಿಂಗ್ ಅವರು, ಅವರ ಕುರಿತಾದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ತಾಲೂಕಿನಿಂದ ತುಮಕೂರು ಜಿಲ್ಲೆಯವರು, ಇವರು ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಕಲಾಭಾರತಿಯಲ್ಲಿ ಛಾಯಾ ಸಿಂಗರ ವಿವರಗಳು ತುಂಬ ಅದ್ಭುತವಾಗಿ ಮೂಡಿ ಬಂದವು. ಅವರು ನಟಿಸಿದ ಚಿತ್ರಗಳು, ಹಾಡುಗಳು ಮತ್ತು ಅವರ ನೆನಪು ನಮಗೆ ತುಂಬ ಕಾಡುತ್ತೆ ಯಾವಾಗಲೂ ಅಂತ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಮಗೂ ಚಿಟ್ಟೆ ಚಿತ್ರ ತುಂಬ ಅಚ್ಚುಮೆಚ್ಚು ಅಂತ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೌಸಲ್ಯ ಬನಶಂಕರಿಯಿಂದ ಅವರು ಸಹ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇದೀಗ ಕೇಳೋಣ ಭೈರತಿ ರಣಗಲ್ ಚಿತ್ರದ ಗೀತೆಯನ್ನು. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಸಾಯಿ ಸರ್ವೇಶ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರು ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಬದಲಿಸಿ, ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಸಮಯ ಏನೇನು 1:10 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿಯವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು

0: ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ, ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5%, ಶ್ರೀಲಂಕಾ ಶೇಕಡ 38.2%, ಯುಕೆ ಶೇಕಡ 19.2%, ಜರ್ಮನಿ ಶೇಕಡ 13.7% ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ಧದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ಧದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ 10 ಜುಲೈಗೆ ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ May 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಇಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಕೇಳ್ತಾ ಇದ್ದೀರಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 1:21. ಇವತ್ತು ಶನಿವಾರ, ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮದಲ್ಲಿ ಸಂದೇಶ ಆಧಾರಿತ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದು. ಇದರಲ್ಲಿ ನಿಮಗೆ ಇಷ್ಟವಾದ ಹಾಡುಗಳನ್ನು ಸಂದೇಶಗಳ ಮುಖಾಂತರ ನಮಗೆ ಚಿತ್ರದ ಹೆಸರು ಹಾಗೆಯೇ ಹಾಡಿನ ಹೆಸರನ್ನು ಬರೆದು ಕಳಿಸಿ, ನಾವು ಆ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ನೀವು ನಮಗೆ ಸಂದೇಶ ಕಳುಹಿಸಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 9483091019. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9483091019. ಈ ಸಂಖ್ಯೆಗೆ, ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ ಈಗ ಒಂದು ಗೀತೆಯನ್ನು ಕೇಳೋಣ. ಹುಡುಗರು ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳೋಣ.

ಸಂದೇಶ ನಮಗೆ ಸಂಗೀತ. ನಿಮಗೆ ಕಾರ್ಯಕ್ರಮದಲ್ಲಿ ಅನೇಕ ಕೇಳುಗರು ಭಾಗವಹಿಸ್ತಿದ್ದೀರಿ, ನಿಮ್ಮ ಸಂದೇಶಗಳನ್ನು ಕಳುಹಿಸಿಕೊಡ್ತಾ ಇದ್ದೀರಿ. ಖಂಡಿತ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಸಾಕ್ತೇವೆ. ಡಾಕ್ಟರ್ ಅನಂತ್ ಕುಮಾರ್ ಸ್ವಾಮಿ ಅರಸು ಅವರು, ಹಾಗೆ ರೂಪಾ ಲಕ್ಷ್ಮೀಕಾಂತ್ ಅವರು, ಯಶವಂತ್ ತೇಜಸ್ವಿನಿ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ ಇನ್ನೂ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಖಂಡಿತ ನೀವು ಇಷ್ಟಪಡೋಂಥ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಇನ್ನು ಪ್ರಸಾದ್ ಬಾಕಳೆ ಅವರು ಚಿಕ್ಕೋಡಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಖಂಡಿತ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಇದೀಗ ಕೇಳಿ ರಾಬರ್ಟ್ ಚಿತ್ರದ ಗೀತೆಯನ್ನು. ದಿವ್ಯಕುಮಾರ್ ಹಾಗೂ ಸಂಗಡಿಗರು ಆಡಿರುವಂತಹ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

ಸಂದೇಶಾಧಾರಿತ ಚಿತ್ರಗೀತೆಗಳನ್ನು ಕೇಳುವಂಥ ಸಮಯ ಇದು. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ. ಸುಭಾನ್ಕೋರಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜಶೇಖರ ಪಾಪನಾಳ ಭೂಪಾಲ್ ಮಧ್ಯಪ್ರದೇಶದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಹಾಗೆಯೇ ಅವಿನಾಶ್ ಅಂಜಲಿ ಅವರು ಚಾಮರಾಜಪೇಟೆಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಇನ್ನು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಎನ್ ಜಿ ಬಸವರಾಜ್ ಅವರ ಸಂದೇಶ, ಹಾಗೆ ಮೈಸೂರು ವಿದ್ಯಾರಣ್ಯಪುರಂನ ರಾಮಪ್ರಸಾದ್ ಅವರು, ಇನ್ನು ವಿಶಾಲ್ ಹಿರೇಮಠ್ ಅವರ ಸಂದೇಶ, ಹಾಗೆಯೇ ಇನ್ನೂ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಹೊಸಗರಹಳ್ಳಿಯಿಂದ ಅಶೋಕ್ ಕುಮಾರ್ ಅವರ ಸಂದೇಶ ತಲುಪಿದೆ. ಖಂಡಿತ ನೀವೆಲ್ಲರೂ ಇಷ್ಟಪಟ್ಟಿರುವಂತಹ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಕೇಳಿ ಯುದ್ಧಕಾಂಡ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ವಿವಿಧ ಭಾರತಿ 102.9 FM.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಇದೀಗ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮವನ್ನು, ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಹೊನಗಂದ ತಾಲೂಕು ಸುಳೆಬಾವಿ ಗ್ರಾಮದಿಂದ ಬಸವರಾಜ್ ದುತ್ತರಗಿ ಅವರ ಸಂದೇಶ. ಹಾಗೆ ನಿಮ್ಮ ಹೆಸರನ್ನು ದಯಮಾಡಿ ಬರೆದು ಕಳಿಸಿ. ಕೆಲವರು ನಿಮ್ಮ ಹೆಸರುಗಳನ್ನು ಬರೆದು ಕಳಿಸ್ತಿಲ್ಲ, ಓದೋದಕ್ಕೆ ಕಷ್ಟ ಆಗುತ್ತೆ. ಹಾಗೆಯೇ ವಾಣಿಶ್ರೀ ಧಾರವಾಡದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಅವರ ಸಂದೇಶ, ಹಾಗೆಯೇ ಹರ್ಷ ಅವರ ಸಂದೇಶ ಸಹ ನಮ್ಮನ್ನು ಬಂದು ತಲುಪಿದೆ. ಖಂಡಿತ ನಿಮ್ಮೆಲ್ಲರ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತೇನೆ. ಇದೀಗ ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಂತಹ ಅಪ್ಪು ಚಿತ್ರದ ಗೀತೆ. ಈ ಒಂದು ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆಯೇ ಗುರುಕಿರಣ್ ಅವರ ಸಂಗೀತವಿದೆ.

ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನೀವುಗಳು ನಮಗೆ ಸಂದೇಶ ಕಳಿಸಿದ್ದೀರಿ, ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಪ್ರಸನ್ನ ಅವರು ಆಸ್ಟ್ರೇಲಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಇನ್ನು ಬಸವರಾಜ್ ಅವರು, ಹಾಗೆಯೇ ವಿಜಯಪುರದಿಂದ ಅನಂತ ಟಿಕಾರೆ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಆಳಂದದಿಂದ ಶ್ರೀಶಾ ಶೀತಲ್ ಅವರ, ಶೀತಾ ಶೀಶಲ್ ಶಿವಕುಮಾರ್ ಅವರ ಸಂದೇಶ, ಹಾಗೆಯೇ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಹೀಗೆ ಅನೇಕರ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಇದೀಗ ಕೇಳೋಣ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತವನ್ನು ನೀಡಿದ್ದಾರೆ.

ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಿವಿಧ ಭಾರತೀಯ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ. ನಾಗರತ್ನ ರಾಜಾಜಿನಗರದಿಂದ ತಮ್ಮ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆಯೇ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ನಿಮ್ಮ ಇಷ್ಟದ ಗೀತೆಗಳನ್ನು ಖಂಡಿತ ಪ್ರಸಾರ ಮಾಡ್ತೀನಿ, ಕೇಳ್ತಾ ಇರಿ. ಹಾಗೆಯೇ ಇನ್ನೂ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ದಯಮಾಡಿ ಹೆಸರಿನೊಂದಿಗೆ, ಅಂದರೆ ನಿಮ್ಮ ಹೆಸರಿನೊಂದಿಗೆ ಸರಿಯಾಗಿ ಚಿತ್ರದ ಹೆಸರನ್ನು ಬರೆದು ಕಳಿಸಿ. ಕೆಲವರು ತಪ್ಪು ತಪ್ಪು ರೀತಿಯಾಗಿ ಬರೆದು ಕಳಿಸಿದ್ದೀರಿ, ಸರಿಯಾಗಿ ಓದಲಿಕ್ಕೆ ಆಗೋದಿಲ್ಲ ಇಂಗ್ಲೀಷ್ನಲ್ಲಿ ಆ ರೀತಿ ಕಳಿಸಿದ್ದೀರಿ. ದಯಮಾಡಿ ಸರಿಯಾಗಿ ಬರೆದು ಕಳಿಸಿ, ಸ್ಪೇಸ್ ನೀಡಿ ಒಂದರಿಂದ ಮತ್ತೊಂದಕ್ಕೆ. ಇನ್ನು ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಶ್ರೀನಗರದ ಮಧು ಅವರು ಸಹ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಎಲ್ಲರ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತೇನೆ. ಇದೀಗ ಕೇಳೋಣ ಸೂಪರ್ ಸ್ಟಾರ್ ಚಿತ್ರದ ಗೀತೆಯನ್ನು. ಈ ಒಂದು ಗೀತೆಗೆ ಶಂಕರ್ ಮಹದೇವನ್ ಅವರ ಧ್ವನಿಯಾಗಿದ್ದು, ಹಂಸಲೇಖ ಅವರ ಸಂಗೀತ ಹಾಗೆ ಸಾಹಿತ್ಯ ಈ ಒಂದು ಗೀತೆಗಿದೆ.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳೆಲ್ಲವೂ ಬಂತು ಬಂದಿದೆ. ಖಂಡಿತ ನೀವೆಲ್ಲರೂ ಇಷ್ಟಪಟ್ಟಂತ ಗೀತೆಯನ್ನು ಇದುವರೆಗೂ ಪ್ರಸಾರ ಮಾಡಿದ್ದೇನೆ. ಸಮಯ ಈಗಾಗಲೇ 1:58 ಆಗ್ತಾ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇವತ್ತಿನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಸಂದೇಶಗಳನ್ನು ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಇದೀಗ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. 1 ಮುತ್ತಿನ ಕತೆ ಚಿತ್ರದ ಗೀತೆಯನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿವುದೇಶ್.

ಹಿಂದುಗಡೆ ತುಂಬಾನದ ಕಡಿದಿನದ ಸುರಿಮಳೆ ಕೈ ಹಿಡಿದು ಮುನ್ನಡೆಸು.

ಈಗ ಕೇಳೋಣ ಯುವ ಚಿತ್ರದ ಗೀತೆಯನ್ನ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆಯವರ ಸಾಹಿತ್ಯಕ್ಕೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇದೀಗ ಕೇಳಿ ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದ ಗೀತೆಯನ್ನ. ಶ್ರೀಲಕ್ಷ್ಮಿ ಬಿಳೆಮಣ್ಣು ಅವರ ಧ್ವನಿಯಲ್ಲಿ, ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಸಾಹಿತ್ಯಕ್ಕೆ ಗಗನ್ ಬಂಡೇರಿಯಾ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಮಸ್ಕಾರ, ನಾನು ನಿಮ್ಮ ವೆಂಕಟೇಶ್ ಡಿಸಿ, ಗಾಯಕ ಸಂಗೀತಗಾರ.
1: ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾನು ಚಿಕ್ಕ ವಯಸ್ಸಿನಿಂದನೂ ಕೇಳ್ಕೊಂಡು ಬಂದಿರುವಂತಹ ಒಂದು ಅರ್ಥಪೂರ್ಣವಾದಂತಹ

0: ಒಂದು ಮೀಡಿಯಂ ಅಂತ ಹೇಳಬಹುದು. ಅದರಲ್ಲಿ ಬಹಳ ನಮ್ಮ ಅಂತರಂಗದ ಬೆಳವಣಿಗೆಗೆ ಪೋಷಿಸುವಂತಹ ಎಷ್ಟೋ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ. ನನಗೆ ಬಹಳ ಖುಷಿ ಇದನ್ನ ಕೇಳೋದ್ರಲ್ಲಿ, ಹಾಗೂ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ, ಇದನ್ನ ನೀವು ಕೇಳ್ತಾರಿ, ಆಲಿಸ್ತಾರಿ, ಆನಂದಿಸಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಏನಾಗಲಿ ಮುಂದೆ ಸಾಗು, ನೀ
3: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
4: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
3: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
4: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
5: ಕೇಳ್ತಾ ಇದ್ರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9. ಸಮಯ 2:30 ಆಗ್ತಾ ಇದೆ. ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು, 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ಧದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ

0: ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿಯವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿಯವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿಯವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023 ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
4: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕಲ್ಲ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂಥದ್ದು ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ 3rd ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ಡ್ ತಾಲೂಕ್.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳುಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು, ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ

ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ ಎರಡು ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40 15 ಸೆಕೆಂಡುಗಳು. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಲೌಗುರು. ಲೌಗುರು ಚಿತ್ರವನ್ನು 2009 ಪ್ರಶಾಂತ್ ರಾಜ್ ಅವರು ನಿರ್ದೇಶನ ಮಾಡಿದರು. ಈ ಒಂದು ಚಿತ್ರದಲ್ಲಿ ತರುಣ್ ಚಂದ್ರ ಮತ್ತು ರಾಧಿಕಾ ಪಂಡಿತ್ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಈ ಚಿತ್ರದಲ್ಲಿ ಯಜ್ಞಾ ಶೆಟ್ಟಿ, ದಿಲೀಪ್ ರಾಜ್, ಶರಣ್, ಶ್ರೀನಿವಾಸ್ ಮೂರ್ತಿ, ಹರೀಶ್ ರಾಜ್, ಜಯ ಜಗದೀಶ್, ರಮೇಶ್ ಭಟ್, ಚಿತ್ರಾ ಶಣೈ, ಆಯಿಂದಿತಾ ರೇ ಅಭಿನಯ ಮಾಡಿದ್ದಾರೆ. ಈ ಚಿತ್ರದ ಎಲ್ಲ ಗೀತೆಗಳಿಗೆ ಜೋಶ್ವಾ ಶ್ರೀಧರ್ ಅವರು ಸಂಗೀತ ಸಂಯೋಜಿಸಿದ್ದು. ಬೆನ್ನಿ ದಯಾಳ್, ಬ್ಲೇಜ್, ಕ್ರಿಶ್, ಹರಿಣಿ, ಕಾರ್ತಿಕ್ ಅವರು ಧ್ವನಿಯಾಗಿದ್ದಾರೆ. ಇದೀಗ ಕೇಳೋಣ ಲವ್ ಗುರು ಚಿತ್ರದ ಗೀತೆಗಳನ್ನು.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 2:59:40. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಲವ್ ಗುರು ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು. ಈ ಕಾರ್ಯಕ್ರಮದಲ್ಲಿ ಪರ್ವತಾರೋಹಣವೆಂಬ ವಿಶಿಷ್ಟ ಕ್ರೀಡೆಯ ಕುರಿತಾಗಿ ಮಾಹಿತಿಯನ್ನು ತಿಳಿಯುವಿರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 4:01:22. ಇದೀಗ ನೀವು ಕೇಳುವಿರಿ ಪರಿಮಳ ಕಾರ್ಯಕ್ರಮ. ಪರಿಮಳ ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಪರ್ವತಾರೋಹಣವೆಂಬ ವಿಶಿಷ್ಟ ಕ್ರೀಡೆಯ ಕುರಿತಾಗಿ ಮಾತಾಡ್ತಾ ಸಾಗೋಣ. ಪ್ರತಿದಿನ ನಾವು ಕೆಲಸದ ಒತ್ತಡದಲ್ಲಿ ಸಿಟಿ ಟ್ರಾಫಿಕ್ನಲ್ಲಿ ನೆಲದ ಮೇಲೆಯೇ ಓಡಾಡ್ತಿರ್ತೇವೆ ಅಲ್ವಾ? ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಮೋಡಗಳ ಮೇಲೆ ಏನಿದೆ? ಆ ದೈತ್ಯಾಕಾರದ ಹಿಮದ ಬೆಟ್ಟಗಳ ತುದಿಯಲ್ಲಿ ನಿಂತು ಈ ಪ್ರಪಂಚವನ್ನು ನೋಡಿದರೆ ಹೇಗಿರುತ್ತೆ? ಶಿಖರಗಳನ್ನು ಏರೋದು ಅಂದರೆ ಅದು ಬರೀ ಎತ್ತರವನ್ನು ಅಳೆಯೋದು ಅಂತಲ್ಲ, ನಮ್ಮ ಒಳಗಿನ ಭಯವನ್ನು ಅಳೆಯೋದು ಅಂತ. ಬೆವರಿನ ಹನಿಗಳು ಹೆಪ್ಪುಗಟ್ಟುವ ಚಳಿಯಲ್ಲಿ ಶ್ವಾಸಕೋಶಗಳು ಗಾಳಿಗಾಗಿ ಹಾತೊರೆಯುವಂತಹ ಎತ್ತರದಲ್ಲಿ ಮನುಷ್ಯ ತನ್ನನ್ನೇ ತಾನು ಹೊಸದಾಗಿ ಕಂಡುಕೊಳ್ಳುವ ಕ್ರೀಡೆಯ ಹೆಸರೇ ಪರ್ವತಾರೋಹಣ.

ಪರ್ವತಾರೋಹಣ ಅಂದರೆ ಕೇವಲ ಎತ್ತರದ ಪ್ರದೇಶಕ್ಕೆ ನಡೆದುಕೊಂಡು ಹೋಗುವಂತಹ ಹವ್ಯಾಸ ಅಲ್ಲ. ಅದು ಮನುಷ್ಯನ ಜಿಗುಟುತನ ಮತ್ತು ಪ್ರಕೃತಿಯ ದೈತ್ಯ ಶಕ್ತಿಯ ನಡುವಿನ ಸಮರ. ಇದು ಕ್ರೀಡೆಗಿಂತ ಮಿಗಿಲಾದ ಒಂದು ಆಧ್ಯಾತ್ಮಿಕ ಪಯಣ. ಬೆಟ್ಟದ ಬುಡದಲ್ಲಿ ನಿಂತಾಗ ಆ ಬೃಹತ್ ಗಾತ್ರ ನಮ್ಮಲ್ಲಿರುವಂತಹ ಅಹಂಕಾರವನ್ನು ಅಳಿಸಿ ಹಾಕ್ತದೆ. ಎತ್ತರ ಹೋದಂತೆಲ್ಲ ಜಗತ್ತು ಸಣ್ಣದಾಗುತ್ತಾ ಹೋಗುತ್ತೆ, ನಮ್ಮೊಳಗಿನ ವ್ಯಕ್ತಿತ್ವ ವಿಸ್ತಾರವಾಗುತ್ತೆ. ಮೋಡಗಳ ಮೇಲೆ ನಿಂತು ಈ ಭೂಮಿಯನ್ನು ನೋಡುವ ಆ ಒಂದು ಕ್ಷಣದ ಪರಮಾನಂದಕ್ಕಾಗಿ ಪರ್ವತಾರೋಹಿಗಳು ಮೈಕೊರೆಯುವ ಚಳಿ, ಹಸಿವು ಮತ್ತು ಪ್ರಾಣಾಪಾಯವನ್ನು ಲೆಕ್ಕಿಸದೆ ತಮ್ಮ ಜೀವವನ್ನೇ ಮುಡಿಪಾಗಿಡ್ತಾರೆ. ಇದು ಅಪಾಯದ ಆಚೆಗಿನ ಶಾಂತಿಯ ಶೋಧ. ಇದೀಗ ಕೇಳಿ ಲಾಲಿ ಹಾಡು ಚಿತ್ರದ ಗೀತೆಯನ್ನ. ಹರಿಹರನ್ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಸಾಧು ಕೋಕಿಲ ಅವರು ಧ್ವನಿಯಾಗಿರುವಂತಹ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ನಾವು ಪರ್ವತಾರೋಹಣದ ಕುರಿತಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಬೆಟ್ಟ ಏರುವ ಮುನ್ನ ನಿಮ್ಮ ಕಾಲುಗಳಿಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸನ್ನು ನಾವು ಗೆಲ್ಲಬೇಕಾಗತ್ತೆ. ಅಂದರೆ

ನಿಮ್ಮ ಮನಸ್ಸನ್ನು ಗೆದ್ದಾಗ ಮಾತ್ರ ನೀವು ಬಟ್ಟೆ ಆ ಒಂದು ಕಡಿದಾದ ಕಣಿವೆಗಳನ್ನು ಏರಲಿಕ್ಕೆ, ಆ ಕಡಿದಾದ ಬೆಟ್ಟ ಗುಡ್ಡಗಳನ್ನು ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಏಕಪ್ಪ ಅಂದರೆ ಎತ್ತರಕ್ಕೆ ನೀವು ಹೋದಂತೆಲ್ಲ ವಾತಾವರಣ ನಿಧಾನವಾಗಿ ತೆಳುವಾಗ್ತಾ ಹೋಗುತ್ತೆ. ಪ್ರತಿ ಉಸಿರಿಗೂ ಹೋರಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ರಕ್ತದೊತ್ತಡದ ನಡುವೆ ತುಂಬ ಸಮತೋಲನ ಕಾಯ್ದುಕೊಳ್ಳಬೇಕಾಗುತ್ತೆ. ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಥವಾ ತಲೆನೋವು ಕಾಣಿಸ್ಕೊಂಡಾಗ ದೇಹ ಸಾಕಪ್ಪ ಅಂತ ಮಂಡಿಯೂರ್ಬಿಡುತ್ತೆ. ಆದರೆ ಅಲ್ಲಿ ನಿಮ್ಮನ್ನು ಮುಂದೆ ತಳ್ಳೋದು ನಿಮ್ಮ ಸಂಕಲ್ಪ ಮಾತ್ರ.

ಪರ್ವತಾರೋಹಣ ಅಂದರೆ ಬರೀ ಸ್ನಾಯುಗಳ ಬಲ ಅಲ್ಲ, ಅದು ತಾಳ್ಮೆ, ಶಿಸ್ತು ಮತ್ತು ಸೆಕೆಂಡುಗಳ ಲೆಕ್ಕಾಚಾರ, ಸಮಯ ಪ್ರಜ್ಞೆಯನ್ನು ಕಲಿಸುವಂತಹ ಅತ್ಯಂತ ಕಠಿಣ ಜೀವನದ ಪಾಠ ಅಂದರೆ ಅದು ಪರ್ವತಾರೋಹಣದ ಅನುಭವ. ಹೌದು, ಇದೀಗ ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೆಯೇ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಪರ್ವತಾರೋಹಣದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಪರ್ವತಾರೋಹಣ ಅಂದರೆ ಕೇವಲ ಏನೋ ನಡ್ಕೊಂಡು ಹೋಗೋದು ಅಂತಲ್ಲ, ಇಲ್ಲಿ ಇಂಜಿನಿಯರಿಂಗ್ ವಿಜ್ಞಾನವೂ ಅಡಗಿದೆ. ಕಡಿದಾದ ಬಂಡೆಗಳನ್ನು ಬೆರಳುಗಳ ತುದಿಯಿಂದ ಏರುವಂತಹ ರಾಕ್ ಕ್ಲೈಂಬಿಂಗ್ನಲ್ಲಿ ಮೈಮನಗಳ ಸಮತೋಲನ ಮುಖ್ಯವಾದರೆ, ಜಾರುವ ಹಿಮದ ಗೋಡೆಗಳನ್ನು ಏರುವ ಐಸ್ ಕ್ಲೈಂಬಿಂಗ್ನಲ್ಲಿ ಕೊಡಲಿಯ ಪ್ರತಿ ಘಾತವು ನಿಖರವಾಗಿರಬೇಕು. ಹಗ್ಗದ ಗಂಟುಗಳನ್ನು ಹಾಕುವ ವಿವಿಧ ರೀತಿಗಳು, ಸುರಕ್ಷತಾ ಕೊಂಡಿಗಳು ಮತ್ತು ಜಾರುವಿಕೆಯನ್ನು ತಡೆಯೋದಕ್ಕೆ ಅನುಸರಿಸುವಂತಹ ತಂತ್ರಗಳು, ಇವೆಲ್ಲವೂ ಸಹ ಜೀವರಕ್ಷಕ ವಿದ್ಯೆಗಳು ಅಂತ ಕರಿಬೋದು. ಇಲ್ಲಿ ಪ್ರತಿ ಚಲನೆಯು ಗಣಿತದ ಲೆಕ್ಕಾಚಾರದಂತೆ ನಿಖರವಾಗಿರಬೇಕು. ಯಾಕಪ್ಪ ಅಂದರೆ ಬೆಟ್ಟಗಳ ಮೇಲೆ ನಮಗೆ ಇಲ್ಲಿ ಎರಡನೇ ಅವಕಾಶ ಇರೋದೇ ಇಲ್ಲ. ಒಮ್ಮೆ ಅಪ್ಪಿ ತಪ್ಪಿ ಜಾರಿದರೆ ಮುಗಿಯಿತು, ನಮ್ಮ ಪ್ರಾಣ ಹೋಯಿತು ಅಂತಲೇ ಅರ್ಥ. ಇದೀಗ ಕೇಳೋಣ ಪಯಣ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆಯನ್ನು.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.FM. ಇದೀಗ ಪರಿಮಳ ಕಾರ್ಯಕ್ರಮದಲ್ಲಿ ಪರ್ವತಾರೋಹಣದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಈ ಹಿಂದೆ ಹೇಳ್ತಾ ಇದ್ದೆ, ಪರ್ವತಾರೋಹಣ ಅನ್ನುವಂಥ ತಾಂತ್ರಿಕ ಕಲೆ ಅನ್ನೋದನ್ನು, ಹಾಗೆಯೇ ಪರ್ವತಾರೋಹಿಯಾಗೋದು ಒಂದು ಎರಡು ದಿನ ಕೆಲಸನ ಅಥವಾ ಒಂದು ಎರಡು ದಿನದಲ್ಲಿ ಪರ್ವತಾರೋಹಣಕ್ಕೆ ನಾವು ಮಾಡಿಬಿಡ್ಬೋದಾ ಅಂತ ನೀವು ಕೇಳಿದ್ರೆ ಖಂಡಿತ ಸಾಧ್ಯವಿಲ್ಲ. ಬೇರೆ ಕ್ರೀಡೆಗಳ ರೀತಿಯಲ್ಲಿ ಒಂದು ವಾರ, ಒಂದು ತಿಂಗಳು ಆ ಥರ ತರಬೇತಿ ಪಡೆದು ನಾವು ತಕ್ಷಣ ಏನು ಪರ್ವತಾರೋಹಿಯಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಅದಕ್ಕೊಂದು ತಪಸ್ಸಿನಂತಹ ತಯಾರಿ ಬೇಕಾಗುತ್ತೆ. 20-30 kg ತೂಕದ ಬೆನ್ನು ಚೀಲವನ್ನು ಹೊತ್ತುಕೊಂಡು ಮೈಲಿಗಟ್ಟಲೆ ನಡಿಬೇಕಾಗತ್ತೆ. ಬೆಟ್ಟದ ಮೇಲೆ ಆಮ್ಲಜನಕ ಕಡಿಮೆಯಾದಾಗಲೂ ದೇಹ ಸಮತೋಲನ ಕಳೆದುಕೊಳ್ಳದಂತೆ ಪ್ರಾಣಾಯಾಮ ಮಾಡೋದು ಅನಿವಾರ್ಯ. ನಿಮ್ಮ ದೇಹ ವಿಪರೀತ ಚಳಿ ಮತ್ತು ಹಸಿವನ್ನು ಸಹಿಸಿಕೊಳ್ಳುವಂತೆ ಅದಕ್ಕೆ ಅಣಿಗೊಳಿಸೋದು ಸಹ ಮುಖ್ಯ ಆಗುತ್ತೆ. ಅದು ಈ ಕ್ರೀಡೆಯ ಮೊದಲ ಮೆಟ್ಲು. ಬೇಸ್ ಕ್ಯಾಂಪ್ಗಳಲ್ಲಿ ವಾರಗಟ್ಟಲೆ ಕಳೆದು ದೇಹವನ್ನು ಅಲ್ಲಿನ ವಾತಾವರಣಕ್ಕೆ ಹೊಂದಿಸಿಕೊಳ್ಳುವಂತಹ ಅಕ್ಲೈಮಟೈಸೇಷನ್ ಪ್ರಕ್ರಿಯೆ ಇಲ್ಲಿ ಜಯದ ಸೂತ್ರ.

ರೀತಿಯಲ್ಲಿ ನೀವು ಸುರಿಸುವಂತಹ ಪ್ರತಿ ಹನಿ ಬೆವರು ಕೂಡ ಬೆಟ್ಟದ ಮೇಲೆ ನಿಮ್ಮ ಜೀವವನ್ನ ಉಳಿಸುತ್ತೆ ಅಂದ್ರೆ ತಪ್ಪಾಗಲಾರದು. ಇದೀಗ ಕೇಳಿ ಗಾಳಿಪಟ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಹೃದಯ ಶಿವ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಹಾಗಾದರೆ ಪರ್ವತಾರೋಹಣಕ್ಕೆ ನಾವು ಏನೇನು ಸಿದ್ಧತೆ ಮಾಡಿಕೊಳ್ಬೇಕು, ಏನೇನು ತೆಗೆದುಕೊಳ್ಬೇಕು ಅಂದರೆ, ಒಬ್ಬ ಪರ್ವತಾರೋಹಿಯ ಬ್ಯಾಗ್ ಅಂದರೆ ಅದು ಆತನ ಜೀವನ ರಕ್ಷಕ ಪೆಟ್ಟಿಗೆ ಇದ್ದ ಹಾಗೆ. ಹಿಮದಲ್ಲಿ ಜಾರದಂತೆ ಹಿಡಿದಿಟ್ಕೊಳ್ಳುವಂತಹ ಹರಿತವಾದ ಹಲ್ಲುಗಳಿರುವಂತಹ ಕ್ರಾಂಪನ್ಸ್ ಶೂಗಳು, ಕತ್ತಲಲ್ಲಿ ದಾರಿ ತೋರಿಸುವಂತಹ ಹೆಡ್ ಲ್ಯಾಂಪ್ಸ್ ಮತ್ತು -ಡಿಗ್ರಿ ತಾಪಮಾನದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಡೌನ್ ಜಾಕೆಟ್ಗಳನ್ನು ಇವುಗಳು ಮುಖ್ಯವಾಗ್ತವೆ. ಇಲ್ಲಿ ಪ್ರತಿ ಹಗ್ಗವೂ ಬಲವಾಗಿರಬೇಕು, ಪ್ರತಿ ಸ್ಕ್ರೂ ಕೂಡ ಸರಿಯಾಗಿ ಕುಳಿತಿರಬೇಕು. ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ ಆ ಉಪಕರಣಗಳ ತಾಂತ್ರಿಕ ಜ್ಞಾನ ಮತ್ತು ಸಕಾಲಿಕ ಬಳಕೆ ಪರ್ವತಾರೋಹಿಯ ಪಾಲಿಗೆ ದೇವರಿದ್ದಂತೆ. ಇವು ಕೇವಲ ವಸ್ತುಗಳಲ್ಲ, ಸಾವು ಬದುಕಿನ ನಡುವಿನ ಗೋಡೆಗಳಿದ್ದಂಗೆ. ಇದೀಗ ಕೇಳಿ ಕನ್ನೇರಿ ಚಿತ್ರದ ಗೀತೆಯನ್ನು ಸಚಿನ್ ಅರೆಬಲಿ ಅವರ ಧ್ವನಿಯಲ್ಲಿ, ಕೋಟಿಗಾನಹಳ್ಳಿ ರಾಮಯ್ಯ ಅವರ ಸಾಹಿತ್ಯಕ್ಕೆ ಮಣಿಕಂಠ ಕದ್ರಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

ನೋಡಿ, ನಮಗೆ ಇಲ್ಲೆಲ್ಲ ನಾವೇ ಸಾರ್ವಭೌಮರು ಅನ್ಕೊಂತಿರ್ತೀವಿ. ಅಂದರೆ ಮನುಷ್ಯ ಪ್ರಪಂಚದಲ್ಲಿ ಮನುಷ್ಯನೇ ಸಾರ್ವಭೌಮ, ಅಂದರೆ ಈ ಪ್ರಕೃತಿಯಲ್ಲಿ ಬೇರೆ ಯಾರೂ ಇಲ್ಲ, ಮನುಷ್ಯನೇ ಅತ್ಯಂತ ಶ್ರೇಷ್ಠ ಅಂತ. ಆದರೆ ನಮಗೆ ನೆನಪಿರಬೇಕಾದದ್ದೇನು ಅಂದರೆ, ಪರ್ವತಗಳ ಮೇಲೆ ಪ್ರಕೃತಿಯೇ ಸಾರ್ವಭೌಮ ಅನ್ನೋದು. ಅಲ್ಲಿ ಮನುಷ್ಯನ ಅಹಂಕಾರ ಸುಟ್ಟು ಭಸ್ಮವಾಗುತ್ತೆ. ಒಮ್ಮೆಲೆ ಬೀಸುವಂತಹ ಬಿರುಗಾಳಿ ಅಥವಾ ಕ್ಷಣಾರ್ಧದಲ್ಲಿ ಸಂಭವಿಸುವಂತಹ ಹಿಮಪಾತ ಇಡೀ ಹಾದಿಯನ್ನೇ ಅಳಿಸಾಕ್ಬಿಡುತ್ತೆ. ಅನುಭವಿ ಪರ್ವತಾರೋಹಿ ಯಾವತ್ತೂ ಕೂಡ ನಾನು ಬೆಟ್ಟ ಗೆದ್ದೆ ಅನ್ನಬಾರ್ದು, ಬದಲಾಗಿ ಬೆಟ್ಟ ನನಗೆ ಅನುಮತಿ ನೀಡಿತು ಅನ್ನಬೇಕು. ಹವಾಮಾನ ಕೈಕೊಟ್ಟಾಗ ಶಿಖರದ ತುದಿಗೆ ಹತ್ತಿರವಿದ್ದರೂ ವಾಪಸ್ ಬರುವ ನಿರ್ಧಾರ ಮಾಡಲು ದೊಡ್ಡ ಎದೆಗಾರಿಕೆ ಬೇಕು. ಪ್ರಕೃತಿಯನ್ನು ಪೂಜಿಸಿ ಗೌರವಿಸುವುದೇ ಪರ್ವತಾರೋಹಣದ ಮೂಲಮಂತ್ರ. ಇದೀಗ ಕೇಳಿ ಪ್ರೀಮಿಯರ್ ಪದ್ಮಿನಿ ಚಿತ್ರದ ಗೀತೆಯನ್ನ. ಸಂಜಿತ್ ಹೆಗ್ಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಯಿ ಸರ್ವೇಶ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಪರ್ವತಾರೋಹಣದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ನಿಮಗೇನಾದರೂ ಹೊಸದಾಗಿ ಪರ್ವತಾರೋಹಣವನ್ನು ಆರಂಭಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ, ನಮ್ಮ ಕರ್ನಾಟಕವು ಪರ್ವತಾರೋಹಣ ಕಲಿಬೇಕು ಅಂತ ಬಯಸೋರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕೆ ಅಂತ ನೀವು ಕೇಳಿದ್ರೆ, ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇರೋದು ಎಲ್ಲಿ? ನಮ್ಮ ಮಧುಗಿರಿಯಲ್ಲಿ. ರಾಮನಗರದ ಕಡಿದಾದ ಬಂಡೆಗಳು ಮತ್ತು ಮಲೆನಾಡಿನ ಕುದುರೆಮುಖ ಕೊಡಚಾದ್ರಿ ಬೆಟ್ಟಗಳು ಆರಿಂಬಕರಿಗೆ

ಆರಂಭಿಕರಿಗೆ ಉತ್ತಮ ತರಬೇತಿ ಶಾಲೆಗಳು ಅಂದರೆ ತಪ್ಪಾಗಲಾರದು. ಇಲ್ಲಿನ ಹಾದಿಗಳು ನಮಗೆ ಬಂಡೆಗಳನ್ನು ಹೇಗೆ ಹತ್ತಬೇಕು, ಕಾಡಿನಲ್ಲಿ ಹೇಗೆ ದಾರಿ ಹುಡುಕಬೇಕು ಮತ್ತು ಜಿಗಣೆಗಳ ಕಾಟದ ನಡುವೆಯೂ ಹೇಗೆ ಸಾಗಬೇಕು ಅನ್ನೋದನ್ನು ಕಲಿಸ್ತವೆ. ಹತ್ತಿರದ ಪುಟ್ಟ ಬೆಟ್ಟಗಳಿಂದ ನಿಮ್ಮ ಸಾಹಸ ಪಯಣ ಶುರು ಮಾಡಿ. ನಮ್ಮ ನೆಲದಲ್ಲಿ ಹತ್ತಾರು ಕ್ಲಬ್ಗಳು ಮತ್ತು ತರಬೇತಿ ಕೇಂದ್ರಗಳು ಸಹ ಇವೆ. ಅವುಗಳನ್ನು ಸಂಪರ್ಕಿಸಿ ಅವರ ಜೊತೆ ನೀವು ತರಬೇತಿಯನ್ನು ಪಡೆದುಕೊಳ್ಳಬಹುದು. ಇದೀಗ ಕೇಳೋಣ ರಾಜರು ಚಿತ್ರದ ಗೀತೆಯನ್ನು. ಶ್ರೇಯ ಘೋಷಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ. ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಪರ್ವತಾರೋಹಣದ ಕುರಿತಾಗಿ ಮಾತಾಡ್ತಾ ಇದ್ವಿ. ವಿಶ್ವದ ಅತ್ಯಂತ ಎತ್ತರದ ಶಿಖರಗಳಾದಂತಹ ಮೌಂಟ್ ಎವರೆಸ್ಟ್ ಅಥವಾ K2 ಏರುವುದು ಪ್ರತಿ ಪರ್ವತಾರೋಹಿಯ ಪರಮ ಗುರಿ ಅಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಸಮುದ್ರ ಮಟ್ಟದಿಂದ 8,000 ಮೀಟರ್ಗಿಂತ ಎತ್ತರದ ಪ್ರದೇಶವನ್ನು ಡೆತ್ ಝೋನ್ ಅಂತ ಕರೆಯಲಾಗುತ್ತೆ. ಅಲ್ಲಿ ಗಾಳಿಯಲ್ಲಿ ಆಮ್ಲಜನಕದ ಮಟ್ಟ ತೀರಾ ಕಡಿಮೆ ಇರುತ್ತೆ ಮತ್ತು ದೇಹದ ಜೀವಕೋಶಗಳು ಅಲ್ಲಿ ನಿಧಾನವಾಗಿ ಸಾಯೋದಕ್ಕೆ ಆರಂಭಿಸುತ್ತೆ. ಅಂತಹ ಮರಣ ಸದೃಶ ಪರಿಸ್ಥಿತಿಯಲ್ಲಿ ಗುರಿ ಮುಟ್ಟುವ ಹಂಬಲವೇ ಮನುಷ್ಯನನ್ನು ಸೂಪರ್ ಹ್ಯೂಮನ್ ಮಾಡುತ್ತೆ. ಅಲ್ಲಿನ ಶೃಂಗದ ಮೇಲೆ ನಿಂತು ಕೆಳಗೆ ನೋಡಿದಾಗ ಸಿಗುವಂತಹ ಆನಂದ ಇದೆಯಲ್ಲ, ಅದು ಅದನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಭೂಮಿಯ ವಕ್ರರೇಖೆಯ ದೃಶ್ಯ ಜಗತ್ತಿನ ಯಾವುದೇ ಪದಗಳಿಗೆ ನಿಲುಕದ್ದು ಅಂದರೆ ತಪ್ಪಾಗೋದಿಲ್ಲ. ಅಷ್ಟು ಅತ್ಯದ್ಭುತವಾಗಿರುತ್ತೆ ಆ ಒಂದು ದೃಶ್ಯ. ಇದೀಗ ಕೇಳೋಣ ಶತ್ರು ಚಿತ್ರದ ಗೀತೆಯನ್ನ. ಕಾಶಂಬೋ ಜೈನ್ ಅವರ ಧ್ವನಿಯಲ್ಲಿ ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಸುನೀತಾ ಶೆಟ್ಟಿ ಅವರ ಸಂಗೀತವಿರುವಂತಹ ಗೀತೆಯನ್ನು

ಪ್ರಿಯಾ ಕೇಳಿದ್ರೆ, ಪರ್ವತಾರೋಹಣ ಅಂದರೆ ಕೇವಲ ಸಾಧನೆ ಅಲ್ಲ, ಅದು ಪ್ರಕೃತಿ ಮೇಲಿನ ಭಕ್ತಿ ಕೂಡ ಹೌದು. ಪರ್ವತಗಳ ಮೇಲೆ ಪ್ಲಾಸ್ಟಿಕ್ ಅಥವಾ ಕಸ ಚೆಲ್ಲೋದು ಆ ಪವಿತ್ರ ಜಾಗಕ್ಕೆ ಮಾಡುವಂತಹ ದ್ರೋಹ. ಒಬ್ಬ ಜವಾಬ್ದಾರಿಯುತ ಪರ್ವತಾರೋಹಿ ತಾನು ಹೋದ ಜಾಗದಲ್ಲಿ ಕೇವಲ ತನ್ನ ಹೆಜ್ಜೆ ಗುರುತುಗಳನ್ನು ಮಾತ್ರ ಬಿಟ್ಟು ಬರಬೇಕು. ಪ್ರಕೃತಿಯ ಪಾವಿತ್ರತೆಯನ್ನು ಕಾಪಾಡೋದು ನಮ್ಮ ಧರ್ಮ. ಪರ್ವತಗಳು ದೇವಸ್ಥಾನವಿದ್ದಂತೆ ಅವುಗಳನ್ನು ಮಲಿನ ಮಾಡದೆ ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬ ಸಾಹಸಿಯ ಕರ್ತವ್ಯ. ಪ್ರಕೃತಿ ಉಳಿದರೆ ಮಾತ್ರ ಸಾಹಸ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದೀಗ ಕೇಳಿ ಸಲಗ ಚಿತ್ರದ ಗೀತೆಯನ್ನು. ಸಂಜಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಆತ್ಮೀಯ ಸ್ನೇಹಿತರೆ, ಜೀವನವೇ ಒಂದು ದೊಡ್ಡ ಬೆಟ್ಟವಿದ್ದಂತೆ. ಪರ್ವತಾರೋಹಣ ನಮಗೆ ಸೋಲನ್ನು ಹೇಗೆ ಸಹಿಸಬೇಕು ಮತ್ತು ಗೆಲುವನ್ನು ಎಷ್ಟು ವಿನಮ್ರವಾಗಿ ಸ್ವೀಕರಿಸಬೇಕು ಅನ್ನೋದನ್ನು ಕಲಿಸುತ್ತೆ. ಕೇವಲ ಫೋನ್ ಪರದೆಯ ಮೇಲೆ ಪ್ರಪಂಚ ನೋಡೋದನ್ನು ಬಿಟ್ಟು ನಿಮ್ಮ ಸುತ್ತಲಿನ ಬೆಟ್ಟದ ತುದಿಗೆ ಏರಿ ನಿಂತು ನೋಡಿ. ನಿಮ್ಮ ಒಳಗಿರುವ ಅಗಾಧ ಶಕ್ತಿ ಮತ್ತು ಈ ಜೀವನದ ಸೌಂದರ್ಯ ಏನು ಅಂತ ನಿಮಗೆ ಅರಿವಾಗುತ್ತೆ. ಸಾಹಸಕ್ಕೆ ವಯಸ್ಸಿನ ಮಿತಿ ಇಲ್ಲ. ಬೇಕಾಗಿರೋದು ಬರೀ ಒಂದು ಕನಸು ಮತ್ತು ಅದನ್ನು ನನಸು ಮಾಡುವಂತಹ ಛಲ. ಹೊರಡಿ, ನಿಮ್ಮೊಳಗಿನ ಶಿಖರವನ್ನು ಗೆಲ್ಲಲು ಸಮಯ ಬಂದಿದೆ. ಮುನ್ನುಗ್ಗೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಪರ್ವತಾರೋಹಣದ ಕುರಿತಾದ ಮಾಹಿತಿಯನ್ನ ಕೇಳಿದ್ರಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ಜೆ ಕುಸುಮ. ಇದೀಗ ಕೇಳಿ ರತ್ನನ್ ಪ್ರಪಂಚ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗಡೆ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಧ್ವನಿಯಲ್ಲಿ, ರೋಹಿತ್ ಪಡಕಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಅಡೆತಡೆಗಳನ್ನು ಪರಿಹರಿಸಲು ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೇಗ್ನಲ್ಲಿ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು,

ಇಂಧನ ಬಿಕ್ಕಟ್ಟು ಸೇರಿದಂತೆ ಜಗತ್ತು ಹಲವು ಸವಾಲುಗಳನ್ನು ಎದುರಿಸುತ್ತಿತ್ತು. ಇದನ್ನು ಪರಿಹರಿಸಲು ವಿಫಲವಾದರೆ ಮುಂದಿನ ದಿನಗಳಲ್ಲಿ ಬಡತನಕ್ಕೆ ಕಾರಣವಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಹೊರಮಾವಿನಲ್ಲಿ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆ ಆಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಪರೇಷನ್ ರೇಜ್ ಫಿಲ್ ಮೂಲಕ ಇದೇ ಮೊದಲ ಬಾರಿಗೆ ದೇಶದಲ್ಲಿ 182 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡ 99.50% ಅಂದರೆ 1,691,050 ಕೆಜಿ ಚಿನ್ನ ಉತ್ಪಾದಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿದರು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮಾಡಿದ್ದ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ಪುಣೆಯಲ್ಲಿಂದು ಸಸ್ಯಶಾಸ್ತ್ರ ಶಿಕ್ಷಕಿಯನ್ನು ಬಂಧಿಸಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಬೀಜಿಂಗ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿ ಮಾಡಲಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದು ಈ ವೇಳೆ ಅವರು ಉನ್ನತ ಮಟ್ಟದ ರಾಜಕೀಯ, ಆರ್ಥಿಕ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಚೆನ್ನೈನಲ್ಲಿ ನಡೆದ 3ನೇ ರಾಷ್ಟೀಯ ಡಬಲ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ವೆಲವನ್ ಸೆಂಥಿಲ್ ಕುಮಾರ್ ಮತ್ತು ಜೋಶ್ನಾ ಚಿನ್ನಪ್ಪ ಜೋಡಿ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷಿನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:04:30. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಸಂಜೆ 7:07 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಸಿನಿಮಾ ನಟ ಬಿರಾದಾರ್ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ, ಚಿತ್ರ ಧೈರ್ಯಲಕ್ಷ್ಮಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಭಾನುವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 9:00 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ತದನಂತರ ಭಾವಗೀತೆಗಳು, ಅದಾದ ನಂತರ ಚಿತ್ರಗೀತೆಗಳು. 9:00 ಕಾರ್ಯಕ್ರಮ ಇಂದಿನ ವಿಶೇಷ. ಹತ್ತು ಗಂಟೆ 2 ನಿಮಿಷಕ್ಕೆ ಓಲ್ಡ್ ಇಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾ ಭಾರತಿ. 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ನಾಳೆ ಭಾನುವಾರ, ಹಾಗಾಗಿ ಮಕ್ಕಳಿಗಾಗಿ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. 1:02 ಚಿತ್ರಗೀತೆಗಳು. 1:20 ವಾಟ್ಸ್ಆ್ಯಪ್ ಸಂದೇಶಾಧಾರಿತ ಕಾರ್ಯಕ್ರಮ, ಸಂದೇಶ ನಮಗೆ ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್ ಹಾಡುಗಳು. 2:45 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ ಚಿತ್ರತಾನ. 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್. ನಾಳೆ ಸಂಜೆ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಏಳು ಗಂಟೆ 7 ನಿಮಿಷಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ. ನಾಳಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ ಅವರು.
7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ನಟ ಶರಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲಲಿತಾ ಸತ್ಯಮೂರ್ತಿ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಸ್ನೇಹಿತರೆ, ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಐದು ಗಂಟೆ 10:23 ಈ

ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇದು ಸೇಫ್ ಟೈಮ್ನ ಶುರು ಮಾಡುವಂತಹ ಹೊತ್ತು. ಶನಿವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ನಿಮ್ಮೆಲ್ಲರಿಗೂ ಈ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಸೇಫ್ ಟೈಮ್ನ ಮೊದಲ ಭಾಗ ಅಂದ್ರೆ ಹಳೆಯ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ, ಓಲ್ಡ್ ಇಸ್ ಗೋಲ್ಡ್. ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೇಘಮಾಲೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:15. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಚಿತ್ರಾರವರ ಗಾಯನ, ಕೆ ಕಲ್ಯಾಣ್ ರವರ ರಚನೆ, ಇಳಯರಾಜಾರವರ ಸಂಗೀತ ಸಂಯೋಜನೆ.

ಇಂಥ ಇಂಪಾದ ಗೀತೆಗಳನ್ನ ಕೇಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಸಂದೇಶಗಳು ಸಹ ಬರ್ತಾ ಇವೆ. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಚೆಲುವ ಚಿತ್ರದಿಂದ ಮನು ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪಿಕೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ನಲ್ಲಿ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀವಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಇನ್ನೇನು ಸಮಯ 5:39:45 ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಪ್ರಸಾರವಾಗುತ್ತೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.

0: ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಸಾಕ್ಷಿ ವಿಷಯವಾಗಿ ಮಾತಾಡ್ತಾ ಇದ್ವಿ. ಈಗ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಂತಹ ಒಂದು ಸಮಯದಲ್ಲಿ ಪ್ರಮಾಣ ಮಾಡ್ತಾರೆ, ಅದು ಪ್ರಮಾಣ ಮಾಡೋದು ಕಡ್ಡಾಯವೇ? ಹಿಂದಿನ ಕಾರ್ಯಕ್ರಮಗಳಲ್ಲಿ ಈ ಬಗ್ಗೆ ನಾವು ಮಾತಾಡಿದ್ದೇವೆ. ಸುಳ್ಳು ಸಾಕ್ಷಿ ಅಕಸ್ಮಾತ್ ಏನಾದರೂ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಶಿಕ್ಷೆ, ಅದನ್ನು ಕೂಡ ನೋಡಬೇಕು. ಮತ್ತೆ ಈ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವ ಸಮಯದಲ್ಲಿ ಪ್ರಮಾಣ ಮಾಡ್ತಾರಲ್ಲ, ಇದ್ರ ಬಗ್ಗೆ ಮಾತಾಡಿ.
1: ಹೌದು ಸರ್, ಈಗ ಯಾವ ವ್ಯಕ್ತಿ ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಬಂದರೂ ಅವರು ಮೊದಲು ಹೇಳೋದೇನು, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲವೂ ಸತ್ಯ ಎಂದು ಪ್ರಮಾಣ ಮಾಡುತ್ತಾರೆ. ಸೊ ಈ ಪ್ರಕ್ರಿಯೆ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಡಿಯಲ್ಲಿ ಬರುತ್ತದೆ. ಸೊ ಇದರ ಉದ್ದೇಶ ತುಂಬಾ ಸರಳ, ನ್ಯಾಯಾಲಯಕ್ಕೆ ನೀವು ಬಂದಿದ್ದೀರಾ, ಸತ್ಯ ಮಾತ್ರ ಬರುವಂತೆ ಖಚಿತಪಡಿಸಿಕೊಳ್ಳುವುದು, ಇದನ್ನ ಹೇಳ್ತೀರಾ ನೀವು. ನ್ಯಾಯಾಧೀಶರು ಘಟನೆಯನ್ನು ನೇರವಾಗಿ ನೋಡಿರಲ್ಲ, ಅವರು ಸಾಕ್ಷಿಗಳು, ದಾಖಲೆಗಳು ಮತ್ತು ಸಾಕ್ಷ್ಯಗಳ ಮೇಲೆ ನಿರ್ಧಾರ ಮಾಡುತ್ತಾರೆ. ಸೊ ಹೀಗಾಗಿ ಸಾಕ್ಷಿಯ ಮಾತು ಅತ್ಯಂತ ಮಹತ್ವವಾದದ್ದು. ಈಗ ಮುಖ್ಯ ಪ್ರಶ್ನೆ, ಒಬ್ಬ ಸಾಕ್ಷಿ ಸುಳ್ಳು ಹೇಳಿದರೆ ಏನಾಗುತ್ತದೆ ಅಂತ. ಸೊ ಇದನ್ನು ಕಾನೂನಿನಡಿಯಲ್ಲಿ ಫಾಲ್ಸ್ ಎವಿಡೆನ್ಸ್ ಅಥವಾ ಪರ್ಜುರಿ ಎಂದು ಕರೆಯುತ್ತಾರೆ. ಇದು ತುಂಬಾ ಗಂಭೀರವಾದ ಅಪರಾಧ. ಸೊ ಭಾರತೀಯ ನ್ಯಾಯ ಸಂಹಿತ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ತಿಳಿದುಕೊಂಡು ಸುಳ್ಳು ಸಾಕ್ಷಿ ನೀಡಿದರೆ ಜೈಲು ಶಿಕ್ಷೆ ಮತ್ತು ದಂಡ ಎರಡೂ ಕೂಡ ಸಾಧ್ಯ.
0: ಸುಮ್ಮನೆ ಸಣ್ಣ ವಿಷಯ ಅಲ್ಲ, ಸಾಕ್ಷಿ ಅಕಸ್ಮಾತ್ ಮೊದಲಿಗೆ ಒಪ್ಪಿಕೊಂಡು ಆಮೇಲೆ ಸುಳ್ಳು ಹೇಳಿದ್ರೆ, ಇರೋ ವಿಷಯವನ್ನ ತಿರುಚಿದ್ರೆ ಅಥವಾ ಯಾರ್ದೋ ಒಂದು ವಸೂಲಿ ಒಳಗಾಗಿ ಅವ್ರ ಪರವಾಗಿ ಏನಾರ ಮಾತಾಡ್ಲಿಕ್ಕೆ ಹೋದ್ರೆ ಅದು ನಂತರದ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಬಹಳ ಜಾಗರೂಕತೆಯಿಂದ ಇರೋ ವಿಷಯವನ್ನ ಇದ್ದ ಹಾಗೆ ಹೇಳಿದ್ರೆ ಅಲ್ಲಿಗೆ ಅವ್ರ ಕರ್ತವ್ಯ ಮುಗೀತು. ಬೇರೆ ಬೇರೆ ನೆಪಗಳನ್ನ ಹೇಳಿ ಏನೇನೋ ಮಾಡಿದ್ರೆ ಅವಾಗ ಅದು ಸರಿಯಲ್ಲ. ಹಾಗಾಗಿ ಸಾಕ್ಷಿ ಬಹಳ ಮುಖ್ಯ.
1: ಹೌದು. ಸೊ ಈಗ ತಪ್ಪಾಗಿ ಹೇಳಿದ್ದು ಮತ್ತೆ ಜಾಣ್ಮೆಯಿಂದ ಸುಳ್ಳು ಹೇಳಿದ್ದು ನಡುವೆ ವ್ಯತ್ಯಾಸ ಇದೆ. ಸೊ ಉದಾಹರಣೆಗೆ, ನೀವು ಒಂದು ಘಟನೆ 2 ವರ್ಷಗಳ ಹಿಂದೆ ನೀಡಿದ್ದೀರಾ, ಕೋರ್ಟ್ ಕಚೇರಿ ಅಂತ ಬಂದಾಗ ಸ್ವಲ್ಪ ಡಿಲೇ ಆಗ್ತಾ ಬರುತ್ತೆ. ಸೊ ನೀವು ಸಾಕ್ಷಿ ಹೇಳಕ್ ಬಂದಾಗ ನಿಮ್ಗೆ ದಿನಾಂಕ ನೆನಪಿರೋದಿಲ್ಲ, ಸೊ ತಪ್ಪಾಗಿ ಹೇಳಿದ್ದೀರಾ, ಸೊ ಅದು ಅಪರಾಧ ಅಲ್ಲ. ಆದರೆ ನೀವು ನಿಜವಾದ ಅಪರಾಧಿಯನ್ನು ಉಳಿಸಲು ಅಥವಾ ಅಪರಾಧಿಯನ್ನು ನಿರಪರಾಧಿಯಾಗಿ ಸಲ್ಲಿಸಲು ಜಾಣ್ಮೆಯಿಂದ ಸುಳ್ಳು ಹೇಳಿದ್ರೆ ಅದು ಪರ್ಜರಿ ಆಗುತ್ತದೆ.
0: ಈಗ ನಾವು ಹೇಳ್ತೀವಿ ನೋಡ್ತೀವಿ ನೋಡಿ, ಏನಿಲ್ಲಪ್ಪ ನೀನ್ ನನಗೆ ಗೊತ್ತಿಲ್ಲ ಅಂದ್ಬಿಡು ಅಂತೇಳಿ, ಅದು ಒಂಥರ ಜಾಣ್ಮೆಯ ಉತ್ತರ ಆಗತ್ತ? ಹೇಗೆ ಕ್ವಶನ್ ಕೇಳ್ತಾರೆ, ಎಲ್ಲದಕ್ಕೂ ಗೊತ್ತಿಲ್ಲ ಅಂದ್ಬಿಡ್ತಾರೆ, ನಾನು ನೋಡಿಲ್ಲ ಸರ್, ಗೊತ್ತಿಲ್ಲ ಸರ್ ಹಿಂಗೆ ಅಂದ್ಬಿಡ್ತಾರೆ. ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅಂದ್ರೆ ಇದು ಅಲ್ಲಿಂದ ಪಾರಾಗ್ಲಿಕ್ಕೆ ಈ ಒಂದು ತಂತ್ರವನ್ನು ಅನುಸರಿಸ್ತಾರ ಹೇಗೆ
1: ಸರ್? ಈಗ ಎಲ್ಲವನ್ನು ನೀವು ಹೇಳಿದ್ದು ಎಲ್ಲವನ್ನು ಡೆಪೋಸಿಷನ್ ಅಂತ ಕೆಳಗಡೆ ತಗೋತಾರೆ. ಅದನ್ನ ಕೂಲಂಕುಷವಾಗಿ ಒಂದು ಸೆಟ್ ಆಗಿ ಕರೆಕ್ಟ್ ಆಗಿ ಅದು ನ್ಯಾಯಾಧೀಶರು ಅನಲೈಸ್ ಮಾಡ್ತಾರೆ. ಸೊ ನೀವು ಹೇಳಿದ್ದು ಎಲ್ಲನೂ ಪ್ರತಿಯೊಂದು ನೀವು ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಬಂದಿದ ತಕ್ಷಣ ನೀವು ಜಾಣ್ಮೆಯಿಂದ ಉತ್ತರ ಮಾಡಿದ್ರಿ ಅಂತಲ್ಲ. ಅದರಲ್ಲಿ ಕೆಲವೊಂದು ಜಡ್ಜ್ಗೆ ಆಲ್ರೆಡಿ ಗೊತ್ತಾಗುತ್ತೆ ನೀವು ಹೇಳಿರೋದು ಸುಳ್ಳ ಸರಿನಾ ಅಂತ. ಅದರಲ್ಲಿ ಅವ್ರು ಅನಲೈಸ್ ಮಾಡಿ ಆಮೇಲೆ ನಿಮ್ಗೆ ನೀವು ಹೇಳಿದ್ದು ತಪ್ಪ, ಕಂಪ್ಲೀಟ್ ಆಗಿ ಹೇಳಿರೋದು ತಪ್ಪ, ಇಲ್ಲ ಅಂದ್ರೆ ನೀವು ಹೇಳಿರೋದ್ರಲ್ಲಿ ಕೆಲವೊಂದು ತಪ್ಪಿದ್ಯಾ ಅಂತ ಅವ್ರು ಪರಿಗಣೆಗೆ ತಂದು ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕ್ರೋಢೀಕರಣೆ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ನೋಡ್ತಾರೆ.
0: ಲಾಯರ್ಗಳು ವಾದ ಮಾಡೋ ಸಂದರ್ಭದಲ್ಲಿ ಸಾಕ್ಷಿಗಳಿಗೆ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಅವಾಗ ಅವರು ಹಾಗೆ ಹೇಳ್ತಾನೆ ಸುಮ್ಮನೆ ಮುಂದೆ ಮುಂದೆ ಹೋಗ್ಬಿಟ್ರೆ ಅದು ಅವ್ರ ಅಭಿಪ್ರಾಯ ಅಂತ ಇರ್ಬೋದು, ಸಾಕ್ಷಿ ಅಂತನೋ ಇರ್ಬೋದು ನಿಜ. ಆದ್ರೆ ಅವರಿಗೆ ಅವರು ಕ್ರಾಸ್ ಕ್ವಶನ್ಸ್ ಗಳನ್ನ ಹಾಕಿ ಸರಿಯಾದ ಒಂದು ಉತ್ತರವನ್ನು ಅವರಿಂದ ಪಡಿತಾರಲ್ಲ, ಅದು ಸಾಕ್ಷಿ ಭಾಗದಲ್ಲಿ ಬರುತ್ತಾ?
1: ಹೌದು ಸರ್. ಈಗ ನಮ್ಗೆ ಒಂದು ವಿಷಯ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದಾಗ ವಕೀಲರಾಗಿ ನಮ್ಮ ಕೆಲಸ ಆ ವಿಷಯನ ನ್ಯಾಯಾಧೀಶರಿಗೆ ಮುಟ್ಟಿಸಬೇಕು ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾವು ಪ್ರತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಆ ಪ್ರಶ್ನೆಗಳನ್ನ ಒಂದಾದ್ಮೇಲೆ ಅದು ಹೋಗ್ತಾ ಇರುತ್ತೆ.
0: ಹೀಗೆ ಕೋರ್ಟ್ ಅಲ್ಲಿ ಸತ್ಯವನ್ನೇ ಹೇಳುತ್ತೇನೆ ಅಂತ ಒಂದು ಪ್ರಮಾಣ ಮಾಡೋದು ಒಂದು, ಮತ್ತು ಆ ಸಮಯದಲ್ಲಿ ಏನು ಸಾಕ್ಷಿ ಹೇಳ್ತಾರೆ ಅದನ್ನು ಸರಿಯಾಗಿ ಹೇಳಬೇಕು, ಕಾನೂನಿಗೆ ಸಹಕಾರ ಮಾಡಬೇಕು, ಮತ್ತು ಸುಳ್ಳು ಹೇಳಿದರೆ ಏನು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಆ ಬಗ್ಗೆನೂ ಕೂಡ ಅವರಿಗೆ ಪರಿಜ್ಞಾನ ಇರಬೇಕು. ಈ ಎಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ವಿವಿಧ ಭಾರತಿ 102.9 ಎಫ್ಎಂ.
3: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:45:18 ಸೆಕೆಂಡ್ಗಳಾಗಿದೆ. ಸಂಜೆಯಲ್ಲಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ.

ಓಲ್ಡೇಸ್ಗಳನ್ನ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನನ್ನ ಆಸೆಯ ಹೂವಿ ಚಿತ್ರದಿಂದ ರಾಜೇಶ್ ಹಾಗೂ ಲತಾ ಹಂಸಲೇಖಾರ್ ಅವರ ಗಾಯನ, ಹಂಸಲೇಖಾರ್ ಅವರ ರಚನೆ ಮತ್ತು ಸಂಗೀತ ಈ ಗೀತೆಗಿದೆ.

ಬಂದಿವೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ವಾಣಿಶ್ರೀ ಧಾರವಾಡದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿದ್ದಾರೆ. ಹಾಗೆ ಯಾರಿದು ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ನಿಮ್ಮ ಧ್ವನಿ ಕೇಳಿ ಖುಷಿಯಾಯ್ತು, ಗೀತೆಗಳು ಇಷ್ಟ ಆಯ್ತು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಹನುಮಂತಪ್ಪ ಹುಲುಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ರೆ, ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ಮುಸ್ಸಂಜೆಯ ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ನಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅರುಣಾ ಮೈತ್ರಿ ಜಿ ಸಿ ನಗರ್ ಪೋಸ್ಟ್ ಆಫೀಸ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಓವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ ವಿದ್ಯಾನಗರ ಹರಿಹರದಿಂದ. ಹಾಗೆ ಹರಿದ್ವಾರದಿಂದ ಕೇಳ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾರವರು, ಬಹಳ ಧನ್ಯವಾದ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆಯಾಗಿರಿ ನಿರ್ಮಲಾ ಅವರೇ. ಹಾಗೆ ಕಾರ್ಯಕ್ರಮದ ಗೀತೆಗಳು ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ ರೇಖಾ ರವಿಕುಮಾರ್ ಆರ್ ಟಿ ನಗರ್ನಿಂದ. ಸಂಜೆಯ ಕಾರ್ಯಕ್ರಮಗಳು ಸೂಪರ್ ಮೇಡಮ್, ಧನ್ಯವಾದಗಳು ಪ್ರಸಾರಕ್ಕಾಗಿ, ಚಂದದ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಓಲ್ಡ್ ಇಸ್ ಗೋಲ್ಡ್ನ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮನ ಮಂದಿರಗಳ ಸೆಳೆದು ಮನರಂಜನೆಯ ಆಗರವಾಗಿ ಮೂಡಿಬಂದ ಈಗಿನ ಓಲ್ಡ್ ಇಸ್ ಗೋಲ್ಡ್ನ ಸಂಗೀತ ರಸಂಜೆ ಅಪರೂಪದ ಗೀತೆಗಳ ಊರ್ಣವಾಗಿತ್ತು ಅಂತ ಸಂದೇಶ ಕಳಿಸಿದ್ದಾರೆ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಓಲ್ಡ್ ಇಸ್ ಗೋಲ್ಡ್ನ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಗುಲಾಬಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಎಸ್ ನಾರಾಯಣರವರ ರಚನೆ, ಇಳಯರಾಜಾರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರ ಆದಂತ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ಧ ಕಾರ್ಯಾಚರಣೆ ನಡೆಸುವುದನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯಾಗಿ ಘೋಷಿಸಬೇಕೆಂದು ಜಿಲ್ಲಾಡಳಿತ ವರದಿ ಸಲ್ಲಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಅವರು ಮಾತನಾಡಿದರು. ಹಾಸನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು.

ಈ ಸಂದರ್ಭದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಆಹಾರ ಪದ್ಧತಿಯಲ್ಲಿ ದ್ವಿದಳ ಧಾನ್ಯಗಳಿಗೆ ಅಗ್ರಸ್ಥಾನವಿದೆ. ತೊಗರಿ ಸೇರಿದಂತೆ ವಿವಿಧ ದ್ವಿದಳ ಧಾನ್ಯಗಳು ಜೀವನಕ್ಕೆ ಬೇಕಾದ ಪೋಷಕಾಂಶ ನೀಡುತ್ತವೆ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪಿಎಲ್ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದ ಹಿಟ್ನಳ್ಳಿ ಕೃಷಿ ಮಹಾವಿದ್ಯಾಲಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ತೊಗರಿ ಬೆಳೆ ಉತ್ಪಾದನಾ ತಾಂತ್ರಿಕತೆಗಳ ಕಾರ್ಯಾಗಾರ 2026 ಉದ್ದೇಶಿಸಿ ಅವರು ಮಾತನಾಡಿದರು. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದ ಹೂಡಿಕೆ ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಸ್ವೀಡನ್ ಸೇರಿದಂತೆ ಭಾರತ ಮತ್ತು ಯುರೋಪ್ ದೇಶಗಳ ಮಧ್ಯೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೆ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶಿಸಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಭಾರತ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:32 ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಶುಭ ಸಂಜೆ. ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ನ ಮುಂದುವರೆಸ್ತಾ ಗಾನ ಬಜಾನ ಕಾರ್ಯಕ್ರಮವನ್ನು ಆರಂಭ ಮಾಡೋ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಬಜಾನ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ, ಹಾಗೆ ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ. ವಿಷಯ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುನ್ನ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗಾದರೆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ. ಇವತ್ತು ವಿಶ್ವ ಬೆಳಕಿನ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಅಲ್ವಾ. ಹಾಗಾಗಿ ನಾವು ಬೆಳಕಿನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಏನಿದು ಬೆಳಗ್ಗೆನೂ ಕೂಡ ಬೆಳಕಿನ ಬಗ್ಗೆ ನಾವು ಕಾರ್ಯಕ್ರಮ ಕೇಳಿದ್ವಿ ಅಂತ ಇದ್ದೀರಾ. ಹೌದು, ನಾವು ಬೆಳಕಿನ ಬಗ್ಗೆನೇ ಮಾತಾಡ್ತಾ ಇರೋದು. ಆದರೆ ಇದು ಆ ಬೆಳಕಲ್ಲ. ವಿಷಯ ಏನು ಅಂತ ನೀವೇ ತಿಳಿಸ್ಬೇಕು. ಕ್ಲೂ ಕೊಡ್ತೀನಿ. ವಿಷಯದ ಬಗ್ಗೆ ಕ್ಲೂ ಹೀಗಿದೆ ಸ್ನೇಹಿತರೆ, ಬದುಕಿನ ಬೆಳಕು. ಬದುಕಿನ ಬೆಳಕಿನ ಬಗ್ಗೆ ನಾವು ಇವತ್ತು ಗಾನ ಭಜನದಲ್ಲಿ ಮಾತಾಡ್ತೀವಿ. ಏನದು ಬದುಕಿನ ಬೆಳಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಈಗ ಪ್ರಸಾರವಾಗುವಂತಹ ಗೀತೆನೇ ಕ್ಲೂ ಆಗಿರುತ್ತೆ. ಮೈ ಆಟೋಗ್ರಾಫ್ ಚಿತ್ರದ ಗೀತೆ ಮೂಡಿ ಬರುತ್ತೆ. ಈ ಗೀತೆಯನ್ನು ಕೇಳಿ ಆಗ ನಿಮಗೆ ಬದುಕಿನ ಬೆಳಕು ಏನದು ಅಂತ ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ಸಂದೇಶವನ್ನು ಕಳಿಸಿ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಷಯವನ್ನ ತಿಳಿಸಿ ಅಂತ ಕ್ಲೂ ಕೊಟ್ಟಿದ್ದೆ ಬದುಕಿನ ಬೆಳಕು ಅಂತ. ಹಾಗೆ ಮೈ ಆಟೋಗ್ರಾಫ್ ಚಿತ್ರದ ಹಾಡನ್ನ ಮತ್ತೊಂದು ಕ್ಲೂ ಅಂತ ಕೂಡ ಹೇಳಿದ್ದೆ. ಸ್ನೇಹಿತರು ಗೆಸ್ ಮಾಡಿದ್ದಾರೆ, ಯಾರೆಲ್ಲ ಏನೆಲ್ಲ ಗೆಸಸ್ ಮಾಡಿದ್ದಾರೆ ಅಂತ ನೋಡೋಣ. ವಾಣಿಶ್ರೀ ಧಾರವಾಡದಿಂದ, ಬದುಕಿನ ಬೆಳಕು ಅಂದರೆ ಜೀವನದ ಮೌಲ್ಯಗಳು ಅನುಭವಗಳು ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಣ್ಣುಗಳ ಬಗ್ಗೆ ಇರಬಹುದಾ ಅಂತ ನಂಬರ್ ನಿಂಗೆ 2509 ಮಹಾಂತೇಶ್ ರವರ ಸಂದೇಶ ಬಂದಿದೆ. ಹರೀಶ್ ಮಲ್ಲೇಶ್ವರದಿಂದ ನೇತ್ರದಾನದ ಬಗ್ಗೆನಾ ಅಂತ ಕೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ, ನಮ್ಮ ಎಲ್ಲರ ಬದುಕಿಗೆ ಬೆಳಕಾಗುವುದು ಕಣ್ಣಲ್ಲವಾ, ಅದರ ಬಗ್ಗೆ ಮಾತುಕತೆನಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಜೀವನದ ಈ ಮೂರು ದಿನಗಳು ನಮ್ಮ ಬದುಕಿಗೆ ಜ್ಯೋತಿಯಾಗಿ ವಿಜೃಂಭಿಸಿ ಹೊಂಬೆಳಕಿನತ್ತ ದಿಟ್ಟ ಹೆಜ್ಜೆ ಇಟ್ಟರೆ ಬದುಕಿಗೊಂದು ಅರ್ಥ ಅಂತ ಹೇಳ್ತಾ ಇದ್ದಾರೆ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ. ಹಾಗೆ ಕತ್ತಲಿನಿಂದ ಬೆಳಕಿನ ಕಡೆ ಸಾಗುವುದು, ಕಷ್ಟದಿಂದ ಮೇಲೆ ಎದ್ದು ಬರುವುದು ಸಹ ಒಂದು ಬೆಳಕು, ಬದುಕಿಗೆ ದಾರಿ ತೋರಿಸುವುದು ಬೆಳಕು ಅಂತ ಹೇಳ್ತಾ ಇದ್ದಾರೆ. ಇವರು ವಿಷಯದ ಹತ್ರಕ್ಕೆ ಬಂದಿದ್ದಾರೆ. ನಂಬರ್ ನಿಂಗೆ 995 ಇವರ ಸಂದೇಶ, ತಮ್ಮ ಹೆಸರನ್ನ ತಿಳಿಸಿಲ್ಲ ನೀವು. ಹಾಗೆ ಬದುಕಿನ ಬೆಳಕು ಅಂದರೆ ಕಣ್ಣುಗಳು ಅಂತ ಪ್ರೇಮ ಪ್ರಕಾಶ್ ಹೊಳ್ಳ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಬಂದಿದೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತ. ಕಾರ್ಯಕ್ರಮಗಳನ್ನ ಕೇಳ್ತಾ ಹೀಗೆ ಜೊತೆಯಾಗಿರಿ. ಹಾಗೆ ತಿಪ್ಪೇಸ್ವಾಮಿ ಕೆಂಕಿರೆಯಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ವಿಷಯ ಏನು ಅಂತ ತಿಳಿಸೋದಾದ್ರೆ, ಈಗಷ್ಟೇ ನೀವು ಮೈ ಆಟೋಗ್ರಾಫ್ ಚಿತ್ರದ ಹಾಡನ್ನು ಕೇಳಿದ್ರಿ. ಆ ಹಾಡಲ್ಲಿ ಒಂದು ಸಾಲ್ ಬಂತು, ನಾಳಿನ ಭರವಸೆಯೊಂದೇ ಬೆಳಕಾಗಲಿ ಅಂತ. ಭರವಸೆ, ಹೋಪ್, ಹೋಪ್ ಎಂಬ ಬೆಳಕು, ದ ಲೈಟ್ ದಟ್ ಕೀಪ್ಸ್ ಅಸ್ ಗೋಯಿಂಗ್, ಇವತ್ತಿನ ನಮ್ಮ ಗಾನ ಭಜನಾದ ವಿಷಯ. ಲೈಫ್ನಲ್ಲಿ ಕಷ್ಟಗಳು ಕಾಮನ್ ಅಲ್ವಾ? ಆ ಸ್ಟ್ರಗಲ್ ಪೀರಿಯಡ್ನಲ್ಲಿ ಕತ್ಲು ಆವರಿಸಿರೋ ಹಾಗೆ ಅನಿಸುತ್ತೆ. ಬಟ್ ಅಂಥ ಸಮಯದಲ್ಲಿ ಭರವಸೆ, ಹೋಪ್ ಒಂದು ಚಿಕ್ಕ ಹಣತೆಯ ಕೆಲಸವನ್ನು ಮಾಡುತ್ತೆ. ಕತ್ಲಲ್ಲಿ ಕಳೆದೋಗಿರುವಾಗ ದೂರದಲ್ಲೆಲ್ಲೋ ಒಂದು ಸಣ್ಣ ಬೆಳಕು ಕಾಣಿಸುತ್ತಲ್ಲ, ಆ ಬೆಳಕು ಕತ್ಲನ್ನು ಪೂರ್ತಿ ಹೋಗ್ಲಾಡಿಸದೇ ಇದ್ದರೂ ಒಂದು ನಂಬಿಕೆನ ಕೊಡುತ್ತೆ. ನಾಳೆ ಎಲ್ಲನೂ ಸರಿಯಾಗುತ್ತೆ, ನಾಳೆ ಒಳ್ಳೆಯದಾಗುತ್ತೆ ಅಂತ ಪಾಸಿಟಿವ್ ಥಾಟ್ಸ್ನ ಕೊಡುತ್ತೆ. ಹಾಗೆ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬರೋ ಹಾಗೆ ಮಾಡೋದೇ ಹೋಪ್. ಆ ಹೋಪ್ ಮುಂದೆ ಸಾಗೋದಕ್ಕೆ ಶಕ್ತಿ ಕೊಡುತ್ತೆ. ಭರವಸೆ ಯಾವಾಗಲೂ ದೊಡ್ಡದಾಗೇ ಕಾಣಿಸೋದಿಲ್ಲ, ಅದು ಮೊಂಬತ್ತಿಯ ಬೆಳಕಿನ ಹಾಗಿರುತ್ತೆ. ಆದರೆ ಜೀವನದ ಕಷ್ಟದ ಸಮಯದಲ್ಲಿ ಆ ಚಿಕ್ಕ ಬೆಳಕೇನೆ ಮುಂದಿನ ದಾರಿಯನ್ನು ತೋರಿಸುವಂಥ ದಾರಿದೀಪವಾಗಿರುತ್ತೆ. ಸೊ ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ? ಹೋಪ್, ಹೋಪ್ ಎಂಬ ಬೆಳಕು, ದ ಲೈಟ್ ದಟ್ ಕೀಪ್ಸ್ ಅಸ್ ಗೋಯಿಂಗ್. ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಹಾಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಹಾಗೆ ನೀವು ತಿಳಿಸ್ಬೋದು ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ಹೋಪ್, ನಿಜವಾಗ್ಲೂ ಬೆಳಕು ಅಂತ ಅನಿಸಿದ್ದು ಯಾವಾಗ, ಅಂದರೆ ಯಾವ ವಿಷಯಕ್ಕೆ ಅಥವಾ ಯಾವ ಇನ್ಸ್ಟೆಂಟ್ನಿಂದ ಭರವಸೆ ಜೀವನದಲ್ಲಿ ಇರಲೇಬೇಕು ಅಂತ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಅನಿಸಿದೆ ಅಂತ ನಮಗೆ ಸಂದೇಶಗಳ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ಸಂದೇಶದಲ್ಲಿ ನಿಮ್ಮ ಹೆಸರು ಸಹ ಇರಲಿ ಸ್ನೇಹಿತರೆ. ಈಗ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನ ಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಗಾನ ಭಜನದ ವಿಷಯ ಹೋಪ್ ಎಂಬ ಬೆಳಕು. ಹೋಪ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭರವಸೆ ಅನ್ನೋದು ಬೆಳಕಲ್ವಾ ಬದುಕಿಗೆ? ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಹೋಪ್ ಹೇಗಿರಬೇಕು ಅಂತ ಹೇಳೋ ಒಂದು ಪುಟ್ಟ ಕತೆ ಹೇಳ್ತೀನಿ. ಈ ಕತೆನ ನೀವು ಕೇಳಿರ್ತೀರಾ, ಆದರೂ ಈಗ ಭರವಸೆ ಅನ್ನೋ ವಿಷಯದ ಬಗ್ಗೆ ಮಾತಾಡುವಾಗ ಈ ಕತೆ ಹೆಚ್ಚು ಸೂಕ್ತ ಅನಿಸುತ್ತೆ. ಹಾಗಾಗಿ ಈ ಕತೆಯನ್ನು ಕೇಳಿ. ಒಂದು ಪುಟ್ಟ ಹಳ್ಳಿಲಿ ಪುಟ್ಟಿ ಅಂತ ಒಬ್ಳು ಪುಟಾಣಿ ಇದ್ಲು. ಆ ವರ್ಷ ಆ ಹಳ್ಳಿಲಿ ಮಳೆ ಬಂದಿರೋದಿಲ್ಲ. ಸೊ ಮಳೆ ಬರದೇ ಇರೋದ್ರಿಂದ ಹೊಲಗಳೆಲ್ಲ ಒಣಗಿ ಹೋಗಿರುತ್ತೆ. ನದಿಲೂ ಸಹ ನೀರಿರೋದಿಲ್ಲ. ಸೊ ಇದನ್ನೆಲ್ಲ ನೋಡಿದಂಥ ಆ ಹಳ್ಳಿಯ ಜನರು ಈ ವರ್ಷ ಮಳೆನೇ ಇಲ್ಲ, ಏನೂ ಬೆಳೆಯೋದಕ್ಕೆ ಆಗೋದಿಲ್ಲ ಅಂತ ಬೇಸರದಲ್ಲಿರ್ತಾರೆ. ಆದರೆ ಪುಟ್ಟಿ ಪ್ರತಿದಿನ ಬೆಳಗ್ಗೆ ಒಂದು ಚಿಕ್ಕ ಬುಟ್ಟಿಲಿ ಬೀಜಗಳನ್ನ ತಗೊಂಡು ಹೊಲಕ್ಕೆ ಹೋಗ್ತಾಯಿದ್ಲು. ಅಲ್ಲಿ ಮಣ್ಣನ್ನು ಒದ್ದೆ ಮಾಡಿ ಒಂದೊಂದೇ ಬೀಜಗಳನ್ನ ಬಿತ್ತಾ ಇದ್ಲು. ಜನರು ಪುಟ್ಟಿ ಮಾಡೋ ಈ ಕೆಲಸವನ್ನು ನೋಡಿ ಮಳೆ ಬರದೇ ಇದ್ದಾಗ ಬೀಜ ಬಿತ್ತಿದ್ರೆ ಏನು ಪ್ರಯೋಜನ ಅಂತ ಮಾತಾಡಿಕೊಂಡು ನಗ್ತಾ ಇದ್ರು. ಆದರೆ ಪುಟ್ಟಿ ಇವತ್ತು ಮಳೆ ಇಲ್ಲದೇ ಇದ್ರೆ ಏನು, ನಾಳೆ ಬರ್ಬೋದಲ್ವಾ ಅಂತ ಮುದ್ದಾಗಿ ನಗ್ತಾ ಕೇಳ್ತಾ ಇದ್ಲು. ಹೀಗೆ ಒಂದಷ್ಟು ದಿನಗಳು ಕಳೆದ್ವು. ಒಂದು ರಾತ್ರಿ ಆಕಾಶದಲ್ಲಿ ಮೋಡಗಳು ತುಂಬಿಕೊಳ್ತು. ಸ್ವಲ್ಪ ಹೊತ್ತಲ್ಲೇ ಮಳೆನೂ ಶುರುವಾಯಿತು. ಆಮೇಲೆ ಪ್ರತಿದಿನ ಮಳೆ ಬೀಳೋದಕ್ಕೆ ಪ್ರಾರಂಭ ಆಯಿತು. ಸೊ ಕೆಲವೇ ದಿನಗಳಲ್ಲಿ ಪುಟ್ಟಿ ಹೊಲದಲ್ಲಿ ಬೀಜಗಳನ್ನ ಬಿತ್ತಿದ್ಲಲ್ಲ, ಆ ಬೀಜಗಳು ಮೊಳಕೆ ಹಿಡಿದಿತ್ತು. ಇಡೀ ಹಳ್ಳಿಲಿ ಮೊದಲ ಹಸಿರು ಪುಟ್ಟಿದೇ ಆಗಿತ್ತು. ಆಗ ಹಳ್ಳಿಲಿ ಎಲ್ರಿಗೂ ಅರ್ಥ ಆಯಿತು. ಏನಂತ, ಪುಟ್ಟಿಗೆ ನಾಳೆ ಬಗ್ಗೆ ಇರುವಂತಹ ಭರವಸೆ ನಮಗೆ ಇರಲಿಲ್ವಲ್ಲ ಅಂತ. ಹಾಗಾಗಿ ಈ ಕತೆಯ ಮೆಸೇಜ್ ಏನಂದರೆ, ಭರವಸೆ ಹೋಪ್ ಅಂದರೆ ಅದು ಕಣ್ಣಿಗೆ ಕಾಣದೇ ಇರುವಂಥ ನಾಳೆಯ ಮೇಲೆ ಮನಸ್ಸು ಇಡೋ ನಂಬಿಕೆ. ನಾಳೆ ಮಳೆ ಬರುತ್ತೆ ಅಥವಾ ಮಳೆ ಬರಬಹುದು ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕೆ, ಪ್ರಿಡಿಕ್ಟ್ ಮಾಡೋದಕ್ಕೆ ಆಗದೇ ಇರಬಹುದು. ಆದರೆ ಹೋಪ್ ಇರೋರು ಮಾತ್ರ ನಾಳೆ ಮಳೆ ಬಂದರೆ ಅಂತ ಭೂಮಿಯನ್ನು ಬೀಜಗಳನ್ನ ಬಿತ್ತೋ ಮೂಲಕ ರೆಡಿ ಮಾಡಿಟ್ಕೊಂಡು ಮಳೆಗೆ ವೇಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಪೂರ್ತಿ ಕತ್ತಲಿದ್ದರೂ ಎಲ್ಲೋ ಒಂದು ಸಣ್ಣ ಬೆಳಕಿನ ಕಿಂಡಿ ಇದ್ದೇ ಇರುತ್ತೆ, ಅದೇ ಹೋಪ್. ಭರವಸೆ ಅನ್ನೋ ಬೆಳಕಿನ ಬಗ್ಗೆ ಮತ್ತಷ್ಟು ಮಾತು ಮುಂದುವರಿಯುತ್ತೆ ಮಿಲನ ಚಿತ್ರದ ಈ ಹಾಡಿನ ನಂತರ.

0: ಹೌದಲ್ವಾ, ದಾರಿಲಿ ನಿಂತಾಗ ನಾವೇ ಸಾಗಬೇಕು, ದಾರಿ ಸಾಗೋದಿಲ್ಲ. ನಾವು ಸಾಗಿದ್ರೆ ಮಾತ್ರ ದಾರಿ ಸಾಗದಾಗೆ ಆಗತ್ತೆ ಅಲ್ವಾ. ಹೋಪ್ ಎಂಬ ಬೆಳಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗಾನ ಭಜನ ಕಾರ್ಯಕ್ರಮದಲ್ಲಿ. ಭರವಸೆ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬರಬಹುದು, ಅದು ಹೀಗೆ ಬರಬೇಕು ಅಂತೀನಿಲ್ಲ. ಫಾರ್ ಎಕ್ಸಾಂಪಲ್, ಪರಿಸ್ಥಿತಿ ನಮಗೆ ವಿರುದ್ಧವಾಗಿದ್ದಾಗ ಅಥವಾ ನಾವು ಅಂದ್ಕೊಂಡಿದ್ದು ಆಗದೆ ಸೋತಾಗ, ಅಂಥ ಸಮಯದಲ್ಲಿ ನಮ್ಮ ಪ್ರೀತಿಪಾತ್ರರ ಮಾತು ಭರವಸೆಯನ್ನು ಕೊಡುತ್ತೆ. ಅವರ ಒಂದು ಫೋನ್ ಕಾಲ್ ಆಗಿರಬಹುದು ಅಥವಾ ಒಂದು ಕೇರಿಂಗ್ ಮೆಸೇಜ್ ಆಗಿರಬಹುದು, ಎಲ್ಲ ಒಳ್ಳೆಯದಾಗತ್ತೆ, ನಾಳೆ ಬಂದೇ ಬರುತ್ತೆ, ನೀನು ಗೆದ್ದೇ ಗೆಲ್ತೀಯ, ಇಂಥ ಮಾತುಗಳು ನೊಂದ ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಜೊತೆಗೆ ಪಾಸಿಟಿವ್ ಥಾಟ್ನ ಸಹ ಕೊಡುತ್ತೆ. ಕೆಲವೊಂದ್ಸಲ ನಮಗೆ ಯಾರೋ ಸಪೋರ್ಟ್ ಮಾಡ್ತೀವಿ ಅಂತ ಅಂದರೆ ಸಾಕು, ಮನಸ್ಸು ಖುಷಿ ಪಡುತ್ತೆ. ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅದು ಆ ನಂತರದ ವಿಷಯ, ಬಟ್ ಅವರ ಮಾತು ಒಂಥರ ಧೈರ್ಯ ತುಂಬುತ್ತೆ. ನಮ್ಮ ಜೊತೆಯಲ್ಲಿ ನಮ್ಮ ಮನೆಯವರು ಅಥವಾ ಫ್ರೆಂಡ್ಸ್, ಪ್ರೀತಿಪಾತ್ರರು, ಇವರಲ್ಲಿ ಯಾರೇ ಆದರೂ ನಿನ್ನ ಜೊತೆ ನಾನಿದ್ದೀನಿ, ನಿನ್ನ ಜೊತೆ ನಾನು ಇರ್ತೀನಿ ಅಂದರೆ ಸಾಕು, ಅದೆಂತ ಫೀಲ್ ಕೊಡುತ್ತೆ ಅಲ್ವಾ. ಏನೇ ಬರಲಿ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ. ಇದೆಲ್ಲ ಚಿಕ್ಕ ವಿಷಯ ಅಂತ ಅನ್ನಿಸ್ಬಹುದು, ಬಟ್ ಲೈಫ್ನ ಕಷ್ಟದ ಟೈಮ್ನಲ್ಲಿ ಇದೇ ಚಿಕ್ಕ ಬೆಳಕು ತುಂಬ ಅಮೂಲ್ಯವಾಗಿರುತ್ತೆ. ಒಂದು ಕತ್ಲವು ಕೋಣೆಯಲ್ಲಿ, ಡಾರ್ಕ್ ರೂಮ್ನಲ್ಲಿ ಹೇಗೆ ಕ್ಯಾಂಡಲ್ ಆ ರೂಮ್ಗೆ ಸಾಕಷ್ಟು ಬೆಳಕನ್ನು ಕೊಡುತ್ತೋ, ಹಾಗೆ ಹೋಪ್ ಕೂಡ ಮನಸ್ಸಿಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ. ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು ಭರವಸೆ ನಿಮ್ಮ ಲೈಫ್ನಲ್ಲಿ ನಿಜವಾಗ್ಲೂ ಬೆಳಕು ಅಂತ ಅನಿಸಿದ್ದು ಇದೆಯಾ, ಅನಿಸಿದ್ರೆ ಅದು ಯಾವಾಗ, ಯಾವ ವಿಷಯಕ್ಕೆ, ಯಾವ ಇನ್ಸಿಡೆಂಟ್ನಿಂದ ಭರವಸೆ ಜೀವನದಲ್ಲಿ ಇರಲೇಬೇಕು ಅಂತ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗಿದ್ದು ಇದ್ರೆ ಅಂತಹ ಘಟನೆಯನ್ನು, ಅಂತಹ ನೆನಪನ್ನು, ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮಗೆ ಸಂದೇಶ ಕಳಿಸಿ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗಾಗಲೇ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಭರವಸೆಗಳು ನಮ್ಮ ಜೀವನಕ್ಕೆ ವಿಶೇಷ ತಿರುವುಗಳನ್ನ ನೀಡುವಂತಿದ್ದರೆ ಬದುಕು ಸುಲಲಿತವಾಗಿ ಸಾಗುತ್ತದೆ. ಪೊಳ್ಳು ಭರವಸೆಗಳು ನಮ್ಮ ಗೌರವವನ್ನು ಕಾಡಿಸುವ ಪೊಳ್ಳುತನದ ಕಂದಕಕ್ಕೆ ನಮ್ಮನ್ನು ನೂಕಬಹುದು. ಹಾಗಾಗಿ ನಾವು ಭರವಸೆ ನೀಡಿ ಆಶಾವಾದಿಗಳಾದರೆ ಬದುಕು ಸುಚೇತನ ಅಂತ ಸಂದೇಶ ಕಳಿಸಿದ್ದಾರೆ ಲಕ್ಷ್ಮೀ ವೆಂಕಟೇಶ್ ಹೊಸಕೋಟೆಯಿಂದ. ಹಾಗೆ ಹಲಸೂರಿನಿಂದ ರಾಜೇಶ್ ರವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ಈಗ ಒಂದು ಸಣ್ಣ ವಿರಾಮ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:40:40 ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹೋಪ್ ಎಂಬ ಬೆಳಕು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತಷ್ಟು ಮಾತು ಮುಂದುವರಿಯುತ್ತೆ ಅಜಯ್ ಚಿತ್ರದ ಈ ಒಂದು ಸ್ಫೂರ್ತಿದಾಯಕ ಗೀತೆಯ

0: out.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಗಾನ ಭಜನ ಹೋಪ್ ಎಂಬ ಬೆಳಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಷ್ಟೇ ಕೇಳಿದಂಥ ಅಜಯ್ ಚಿತ್ರದ ಹಾಡಿನಲ್ಲೂ ಕೂಡ ಈ ಸಾಲ್ ಬಂತಲ್ವ, ಪ್ರತಿ ಹೆಜ್ಜೆಯಲ್ಲೂ, ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಭರವಸೆ ನಮ್ಮ ಜೊತೆ ಇರಬೇಕು ಅಂತ. ಇನ್ನು ಭರವಸೆ ಬಗ್ಗೆ ಮಾತಾಡೋದಾದರೆ ಒಂದು ಪುಟ್ಟ ಕಥೆಯನ್ನು ನಿಮಗೆ ತಿಳಿಸ್ತೀನಿ. ಹೋಪ್ ಭರವಸೆಯನ್ನು ನಮ್ಮ ಹತ್ತಿರದವರು ಕೊಡ್ತಾರೆ ಅಂತ ಈಗಷ್ಟೇ ಹೇಳ್ತಾ ಇದ್ದೆ. ಆದರೆ ಭರವಸೆ ನಮ್ಮ ಹತ್ತಿರದವರೇ ಕೊಡಬೇಕು ಅಂತೇನಿಲ್ಲ. ಕೆಲವೊಂದು ಸಲ ಯಾರ್ದೋ ಒಂದು ಮಾತು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಭರವಸೆಯನ್ನು ಮೂಡಿಸುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಈ ಕತೆ. ಒಬ್ಬ ಹಿರಿಯ ವ್ಯಕ್ತಿ ಗಡಿಯಾರಗಳ ಅಂಗಡಿನ ಇಟ್ಕೊಂಡಿರ್ತಾರೆ. ಪ್ರತಿದಿನ ಅಂಗಡಿಗೆ ಬಂದು ಹಳೆ ಗಡಿಯಾರಗಳನ್ನ ಸರಿ ಮಾಡೋದು, ಅಂದರೆ ರಿಪೇರ್ ಮಾಡೋದು ಅವರ ಕೆಲಸ ಆಗಿರುತ್ತೆ. ಹೀಗೆ ಅವರು ಕೆಲಸ ಮಾಡ್ತಾ ಇದ್ದಾಗ ಆ ಅಂಗಡಿಗೆ ಒಬ್ಬ ಹುಡುಗ ಬರ್ತಾನೆ. ಅವನು ತುಂಬ ಬೇಸರದಲ್ಲಿರ್ತಾನೆ. ಹಾಗೆ ಒಂದು ಮಾತನ್ನು ಹೇಳ್ತಾನೆ, ತಾತ, ನನ್ನ ಜೀವನದಲ್ಲಿ ಸಮಸ್ಯೆಗಳೇ ತುಂಬೋಗಿದೆ, ಯಾವುದು ಸರಿ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ತಾತ ತಕ್ಷಣ ಉತ್ತರ ಕೊಡೋದಿಲ್ಲ. ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಬ್ಯುಸಿಯಾಗೇ ಇರ್ತಾರೆ. ಹಳೆಯ ಗಡಿಯಾರದ ಮುಳ್ಳುಗಳು ನಿಂತೋಗಿರುತ್ತೆ. ಸೊ ಆ ಒಂದು ಗಡಿಯಾರವನ್ನು ತಗೊಂಡು ಅದನ್ನು ಸರಿ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯ ತಗೊಂಡು ಅದನ್ನು ಸರಿ ಕೂಡ ಮಾಡ್ತಾರೆ. ಆಗ ಆ ಗಡಿಯಾರ ಮತ್ತೆ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಆ ಹುಡುಗನ ಕಡೆ ನೋಡ್ತಾ ತಾತ ಕೇಳ್ತಾರೆ, ನಿಂತೋಗಿರೋಂಥ ಈ ಗಡಿಯಾರ ಮತ್ತೆ ಓಡಬಹುದು ಅಂದರೆ ನಿನ್ನ ಜೀವನ ಯಾಕೆ ಸರಿಯಾಗೋದಿಲ್ಲ ಅಂತ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿರುವಂಥ ಸಮಸ್ಯೆಗಳು ಈ ಗಡಿಯಾರದ ಮುಳ್ಳುಗಳಿದೆಯಲ್ಲ ಆ ಥರ, ಆ ಸಮಸ್ಯೆಗಳನ್ನ ನೀನು ಪರಿಹರಿಸ್ಕೋ, ಆಗ ಈ ಗಡಿಯಾರದ ತರಾನೇ ನಿನ್ನ ಜೀವನ ಕೂಡ ಮುಂದೆ ಹೋಗುತ್ತೆ ಅಂತ. ಸೊ ಈ ಕಥೆಯಿಂದ ನಮಗೆ ಗೊತ್ತಾಗೋದೇನೆಂದರೆ ಭರವಸೆ, ಹೋಪ್ ಅಂದರೆ ಎಲ್ಲ ಮುಗಿದಿದೆ ಅಂತ ಅನ್ಸೋ ಕ್ಷಣದಲ್ಲೂ ಸಹ ಮತ್ತೆ ಹೊಸದೇನೋ ಆರಂಭ ಆಗಬಹುದು ಅನ್ನೋ ಒಂದು ಪಾಸಿಬಿಲಿಟಿಯನ್ನು ನಂಬೋದು. ಭರವಸೆಯ ಬಗ್ಗೆ ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಸಮಯ 6:39:18 ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಇರುತ್ತೆ. ಅದಾದ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ. ಈಗ ಒಂದು ಸಂದೇಶವನ್ನು ನೋಡುವಂತಹ ಸಮಯ. ನೀವು ಹೇಳಿದಂಥ ಮಾತು ನನ್ನ ಅನುಭವಕ್ಕೆ ಹತ್ತಿರವಾಗಿದೆ. ನನ್ನ ಬದುಕಲ್ಲಿ ನಡೆದ ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಅಕ್ಕ ತಂಗಿ ಹೇಳಿದಂಥ ಭರವಸೆಯ ಮಾತುಗಳು ನನಗೆ ಧೈರ್ಯ ತುಂಬಿದೆ ಅಂತ ಪ್ರೇಮಾ ಪ್ರಕಾಶ್ ಹೊಳ್ಳ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ಈಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯಕ್ಕೆ ಹೆಚ್ಚುವರಿ 1,122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ.

0: ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ ಶೇಕಡಾ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್, ಎಸ್ಜೆ ನಾಗಲೋಟಿಮಠ್ ಸಜನ ಅಂದರೆ ನಮಗೆ ಸುಲಭವಾಗಿ ಕಣ್ಮುಂದೆ ಬರ್ತಾರೆ. ವೈದ್ಯರು, ಬರಹಗಾರರು, ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿದ್ದರು, ಹುಬ್ಬಳ್ಳಿ ಕಿಮ್ಸ್ನ ನಡೆಸಿದರು, ಬಿಜಾಪುರದಲ್ಲಿ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದರು, ವಿದೇಶಗಳಲ್ಲಿ ಭಾರತದ ಕೀರ್ತಿ ಬೆಳಗಿಸಿದ ವೈಜ್ಞಾನಿಕ ಚಿಂತನೆ ಉಳ್ಳ ವೈದ್ಯರು ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಸಜನ.
2: ನಮ್ಮ ಅತೀ ಸಣ್ಣದ್ರಿ, ನಮ್ಮ ಅಪ್ಪನೂ 6ನೇ ತಕ್ಕಲ್ತವ, ನಮ್ಮವ್ವ 4ನೇ ತಕ್ಕಲ್ತಕ್ಕಿ. ಹೇಳ್ಕೊಳ್ಳುವಂಥದ್ದು ಹಿಂದೆ ಏನೇನು ಇಲ್ಲ ನಮಗೆ. ನಮ್ಮೂರು ಬನಟ್ಟಿ ಸಣ್ಣದು, ಅಲ್ಲೊಂದು SRA ಹೈಸ್ಕೂಲ್ ಅತ್ತಂತ ಹೇಳಿ ಐತಿ. ಅದನ್ನು ಸ್ಥಾಪನಾ ಮಾಡಿದವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅತ್ತನವರು. ಆ ಮನುಷ್ಯ ಈ ಹೈಸ್ಕೂಲ್ ಚಾಲು ಮಾಡಬೇಕಾಯ್ತು ಅಂದರೆ ಮನೆಯಾಗಿದ್ದದ್ದು ತೆಂಬಿಗೆ ವಾಟೆ ಮಾರಿ ಚಾಲು ಮಾಡಿದವು. ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳುವಂಗೆ ಆಗೇ ಬಿಟ್ಟತ್ತು, ಹೇಳ್ಬಿಡ್ತೀನಿ. ತಮ್ಮಣ್ಣಪ್ಪ ಚಿಕ್ಕೋಡಿ ಅಂದರೆ ಫಗು ಹಳಕಟ್ಟಿ ಮಾವ ಹೆಣ್ಣು.

0: ಕೊಟ್ಟ ಮಾವ. ಅಂಥ ಒಂದು ವಾತಾವರಣದೊಳಗೆ ನಮ್ಮೂರಿತ್ತು. ಮಾಸ್ತರ್ ಶಾಲ್ಯಾಗ ಕಲಿಸೋರು ನಾ ಒಂದು 10-12 ಮಂದಿ. ಆದ್ರೆ ಊರಾಗಿದ್ದು ಎಲ್ಲ ಹಿರಿಯರು ಮಾಸ್ತರ ನಮಗೆ. ನಮ್ಮ ಟೊಪಿಗೆ ಒಂಕಾದ್ರು ಹಂಗೆ ಸಡ್ಲಾದ್ರೂ ಬೆನ್ನು ಹತ್ತಿ ಯಾಕೆ ನೀ ವಿದ್ಯಾರ್ಥಿ ಹೌದಲ್ಲ ಹಿಂಗ್ಯಾಕೆ ಅನ್ನುವಂಥದ್ದು ಒಂದು ವಾತಾವರಣ ನಮ್ಮಲ್ಲಿತ್ತು. ನಾ ಹೈಸ್ಕೂಲ್ ಕಲಿಯ ಮುಂದೆ ನನಗೆ ಬಹಳ ಅಭಿಮಾನ ಕೊಟ್ಟಂಥ ಒಬ್ಬರು ಗುರುಗಳಂದ್ರೆ ಎನ್ ಕೆ ಕುಲಕರ್ಣಿ ಅಂತ ಹೇಳಿದ್ದರು. ಆ ಕುಲಕರ್ಣಿ ಮಾಸ್ತರು ಯಾಕೋ ನನ್ನ ಮೇಲೆ ಭಾಳ ಪ್ರೀತಿ ಅವ್ರದ್ದು. ಜಂಬಾಯ ನಿನ್ನ ಮಗ ನಾ ಕಲಿಸ್ತನೋ ಅವ್ನು ನನ್ನ ಮನೆಗೆ ಕಳಿಸು. ನಮ್ಮಪ್ಪ ವಿಚಿತ್ರ ಅನಿಸ್ತು, ಮಾಸ್ತರ ಬಂದು ಕೇಳಕ್ಕತ್ಯಾರ ಯಾಕೆ ಕೇಳಕ್ಕತ್ಯಾರು. ಆಮೇಲೆ ಅವ್ರೊಂದು ಕೆಲವು ಕಂಡೀಷನ್ ಹೇಳಿದರು, ನಾ ಬರೀ ಇಂಗ್ಲೀಷ್ ಅಷ್ಟೇ ಕಲಿಸವ ಅವಾಗ, ಉಳ್ಕಿದ್ದು ನನಗೆ ಬರುವುದಿಲ್ಲ. ಆದರೆ ಇನ್ನೊಂದು ಏನು ಕಂಡೀಷನ್ ಅಂತಂದ್ರೆ ಅವ್ನು ಮತ್ತೊಬ್ಬರಲ್ಲಿ ಹೋಗಂಗಿಲ್ಲ ಟ್ಯೂಷನ್ಗೆ, ನನ್ನತ್ತೆ ಕಟ್ಟ ಬರಬೇಕು. ನಮ್ಮಪ್ಪ ಬಂದು ಮಾಸ್ತರ್ ಹಿಂಗೆ ತರೋ ಅಂತಂದ, ನೀ ಏನತಿ ಅತ್ತಂದೆ, ಹೋಗು ಮಾಸ್ತರ್ ಕರೀದು ಭಾಳ ದೊಡ್ಡದದ ಹೋಗು ಅಂತ. ನಾ 8ನೇ ತಾಕ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗಿದ್ದೆ. ಮುಂಜಾನೆ ನಸಿಗಿನಾಗ 5ಕ್ಕೆ ನಮ್ಮ ಟ್ಯೂಷನ್ ಚಾಲೂ ಆಕಿತ್ತು. ನಮ್ಮ ಮಾಸ್ತರು ಎದ್ದ, ಮನೆ ಕಸ ತೆಗೆದ, ನೀರು ತೊಗೊಂಬಂದ, ತಳಿ ಹೊಡೆದ, ದೊಡ್ಡದೊಂದು ಕಂಬಳಿ ಹಾಸೆ, ಅದ್ರ ಮುಂದೊಂದು ಲಾಟನ್ ಹಚ್ಚಿಟ್ಕೊಂಡು ಹಾರ್ಮೋನಿಯಂ ಬಾರಿಸ್ಕೋತ ಹಾಡ್ಕೋತ ಕುಂಡ್ರೆ ಅವರು. ನಾ ಕರೆಕ್ಟ್ 5ಕ್ಕಲ್ಲಿ ಹೋಗಿದ್ದೆ, ಒಂದು ಕಂದೀಲಿ ಉಟ್ಕೊಂಡು ಹೋಗಿದ್ದೆ. ಹಿಂಗೆ ನನಗೆ 4 ಕೋರ್ಸ್ ಕಲಿಸಿದ್ರು ಅವರು. ಬರೀ ಇಂಗ್ಲೀಷ ಕಲಿಸೋರು, ಪುಸ್ತಕ ಅಲ್ಲ, ಜನರಲ್ ಕಲಿಸೋರು. ಪರೀಕ್ಷೆಗೆ ಕೂತ್ನಿ, ಅವರ ಆಶೀರ್ವಾದದಿಂದ ಇಂಗ್ಲೀಷ್ ವಿಷಯದೊಳಗೆ ನಾನು ಸ್ಟೇಟ್ ನಮ್ಮ ಸೆಂಟರಿಗೆ ಫಸ್ಟ್ ಆದ್ನಿ. ಅವರು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಕರೆದು ಮಾಸ್ತರ ನನ್ನ ಮಗ ಎಷ್ಟು ಚಲೋ ಕಲಿಸಿದ್ರಿ, ನಾನು ನಿಮಗೇನೂ ಒಂದು ಬಿಲ್ಲಿನೂ ಕೊಡಲಿಲ್ಲ, ಕೂತ್ಕೊಳ್ರಿ ಅಂತಂಥೇಳಿ ಅವಲಕ್ಕಿ ಮಾಡಿಸಿದ್ರು. ಅವಲಕ್ಕಿ ಕೊಟ್ಟರು, ಚಹಾ ಕೊಟ್ಟರು. ನಮ್ಮ ಅಪ್ಪ ನನ್ನ ಕರೆದು, ತಮ್ಮ ಇದನ್ನು ತಗೋ, ಈ ಚೀಟಿ ಅವ್ರ ಕಾಲ ಮೇಲಿಡು, ನಮಸ್ಕಾರ ಮಾಡು ಅಂದ. ನನಗೇನು ಗುರುತು, ನಾವು ಕೊಟ್ಟ ಚೀಟಿ ತೊಗೊಂಡು ಕಾಲ ಮೇಲಿಟ್ಟು ನಮಸ್ಕಾರ ಮಾಡಿದ್ನಿ, ಏನು ಜಂಬಯ್ಯ ಇದು ಅಂತ ಕೇಳಿದ್ರು ಮಾಸ್ತರು. ಮಾಸ್ತರ ನೀವು ಇಷ್ಟು ದಿವಸ ಕಲಿಸಿದ್ರಿ, ನಾನು ನಿಮಗೆ ಒಂದು ರೂಪಾಯಿನೂ ಕೊಡಲಿಲ್ಲ, ಅದರೊಳಗೆ 2.5 ತೊಲೆ ಬಂಗಾರ ಐತಿ, ಅದನ್ನು ನಿಮ್ಮ ಕಾಲಿಗೆ ಇಟ್ಟನವ, ತಾವು ತೊಗೋಬೇಕು. ನಮ್ಮ ಕುಲಕರ್ಣಿ ಮಾಸ್ತರು ಎದ್ದು ನಿಂತರು, ಎಡಗಾಲಿ ಆ ಬಂಗಾರ ಒದ್ರು. ಒದ್ದು ಏನು, ನಾ ಅಂದ್ರೆ ಅಟ್ಟ ತಿಳಿದೇನೆ, ನಿನ್ನ ಮಗ ಅಂದ್ರೆ ಏನು ಬೇರೆ ತಿಳಿದೇನೆ, ಅವ್ನು ನನ್ನ ಮಗ, ನಿನ್ನ ಮಗ ಅಲ್ಲಿ ಜಂಬಯ್ಯ, ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ್ರೆ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳಿ ಎದ್ದು ಹೊಂಟರು. ಹೋಗಿ ನಮ್ಮ ಅಪ್ಪ ಅವ್ರನ್ನ ಕೈ ಹಿಡ್ಕೊ ಕರ್ಕೊಂಬ, ನನ್ನ ಕಡೆ ತಪ್ಪಾತ್ರಿ ಮಾಸ್ತರ. ಇಂಥ ಮಾಸ್ತರ ಕೈಯಾಗ ಕಲ್ತದೆವು ನಾವು. ನನಗೆ ಅವ್ರ ನೆನಪು ಎಂದೂ ಹೋಗುವುದೇ ಇಲ್ಲ. ಆದರೆ ಇಂಥ ಗುಣ ಏನಿದ್ವಲ್ರಿ, ಇವನು ಅಂಥವರಿಂದ ಕಲ್ತು.
1: ಕನ್ನಡ ರತ್ನಭಂಡಾರದಲ್ಲಿ ವೈದ್ಯರಾದ ಎಸ್ಜೆ ನಾಗಲೋಟಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ವೈದ್ಯಕೀಯ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ. ಎಂಬಿಬಿಎಸ್ ಪದವಿ ಮತ್ತು ಸ್ನಾತಕೋತ್ತರ ಸೇರಿ ರಾಜ್ಯಕ್ಕೆ ಹೆಚ್ಚುವರಿಯಾಗಿ 1122 ಸೀಟುಗಳು ದೊರೆಯಲಿವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಹೈಕೋರ್ಟ್ನ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಮುಂಗಾರು ಮಳೆಗಾಲದಲ್ಲಿ ಅತಿವೃಷ್ಟಿಯಿಂದಾಗಿ ಜನಸಾಮಾನ್ಯರಿಗೆ ಹಾಗೂ ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆ

ಉಂಟಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನೈಜೀರಿಯಾದಲ್ಲಿ ನಿನ್ನೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಅಮೆರಿಕ ಮತ್ತು ನೈಜೀರಿಯಾ ಪಡೆಗಳು ಇಸ್ಲಾಮಿಕ್ ಸ್ಟೇಟ್ ಗುಂಪಿನ ನಾಯಕ ಅಬು ಬಿಲಾಲ್ ಅಲ್ ಮೈನುಕಿಯನ್ನು ಹತ್ಯೆ ಮಾಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಿದೆ. ಚಿಕ್ಕಮಗಳೂರು ನಗರ, ಮೂಡಿಗೆರೆ, ತರೀಕೆರೆ ತಾಲೂಕಿನ ಹಲವೆಡೆ ಹಾಗೂ ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿಯಲ್ಲಿ ಹೆಚ್ಚಿನ ಮಳೆಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:17 ಸೆಕೆಂಡ್ಗಳು. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ರಾಜಕುಮಾರ ಚಿತ್ರದ ಅದ್ಭುತ ಗೀತೆ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಅವರ ಗಾಯನ, ಸಂತೋಷ್ ಆನಂದರಾಮ್ ರವರ ರಚನೆ, ಹರಿಕೃಷ್ಣರವರ ಸಂಗೀತ ಸಂಯೋಜನೆ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:07. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ನಮಸ್ಕಾರ ಕೇಳುಗರೆ, ಆಕಾಶವಾಣಿಗೆ 90 ವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ವೈಜನಾಥ್ ಬಿರಾದಾರ್ ಅವರು. ಹಿರಿಯ ಚಲನಚಿತ್ರ ನಟ, ರಂಗಭೂಮಿ ಕಲಾವಿದರು, ಜಾನಪದ, ಡಪ್ಪಿನಾಟ, ಕೋಲಾಟ, ದೊಡ್ಡಾಟ, ಕಿರುತೆರೆ, ಹಿರುತೆರೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. 74 ವರ್ಷದ ಹಿರಿಯ ಕಲಾವಿದ ಆಕಾಶವಾಣಿ ಕೇಂದ್ರದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡ್ಲಿಕ್ಕೆ.
4: ಇಲ್ಲ, ನನಗೂ ಖುಷಿ ಆಗ್ತದೆ, ಯಾಕಂದ್ರೆ 90 ವರ್ಷ ಆಕಾಶವಾಣಿ ಆಗಿದೆ ಅಂದ್ರೆ ನನಗೆ 74, ಇದಕ್ಕೆ 90 ಹತ್ತಿರದಲ್ಲಿ ಇದ್ದೀವಿ.
3: ಹೌದು, ನೀವು ಆಕಾಶವಾಣಿ ಜೊತೆ ಜೊತೆಗೆ ನಡ್ಕೊಂಡು ಬಂದಿದ್ದೀರಿ. ನಿಮ್ಮ ಹಾಗೆ ಆಕಾಶವಾಣಿ ಕೂಡ ವೈವಿಧ್ಯಮಯವಾದ ಪಾತ್ರವನ್ನ ವಹಿಸ್ತಾ ಇದೆ ಜನರ ಬದುಕಿನಲ್ಲಿ. ಎಂತೆಂಥ ಪಾತ್ರಗಳನ್ನ ಮಾಡಿದ್ದೀರಿ? ಮತ್ತೆ ಬರೀ ಪಾತ್ರಗಳಷ್ಟೇ ಅಲ್ಲ, ಕೋಲಾಟ, ಆಮೇಲೆ ಡಪ್ಪಿನಾಟ ಅಂತ ಹೇಳಿದ್ರಿ ನೀವು, ದೊಡ್ಡಾಟ, ಟಿವಿ ಸೀರಿಯಲ್ಗಳಲ್ಲಿ ಮಾಡಿದ್ದೀರಿ, ನಾಟಕಗಳಲ್ಲಿ ಮಾಡಿದ್ದೀರಿ,
4: ಆಮೇಲೆ ಜಾನಪದ ಗುರುರಾಜ ಹೊಸಕೋಟೆ ಅವ್ರ ಜೊತೆ ಜಾನಪದ ತಂಡದಲ್ಲಿದೆ, ಆಮೇಲೆ ರಸಮಂಜರಿ, ಆಮೇಲೆ ಆರ್ಕೆಸ್ಟ್ರಾ, ಯಾವುದು ಬಿಟ್ಟಿಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಬಂದ್ರೆ ಸಿನಿಮಾ ಒಂದೇ ನಂಬ್ಕೊಂಡ್ರೆ ಕಷ್ಟ ಆಗ್ತದೆ. ಏನಂದ್ರೆ ಯಾವುದು ನಾನು ಕಲ್ತಿಲ್ಲ, ನಿಂತು ನೋಡೋದು ಮಾಡ್ತೀನಿ ಅನ್ನೋದು. 12 ವರ್ಷಕ್ಕೆ ನಾವು ಕೋಲಾಟಕ್ಕೆ ಜಾಯ್ನ್ ಆಗಿದ್ದು. ನೋಡ್ತಾರೆ ಕೆಲವರು ಅಂದ್ರೆ ಹುಡುಗ ಬಂದು ನಿಂದಿರ್ತಾನೆ, ಅವ್ನು ಕರೆ ಅವನಿಗೇನು ನೋಡ್ಕೊಂಡೇನಪ್ಪ, ಹ್ಞೂ ನೋಡ್ಕೊಂಡೆ, ಅವ್ನು ಶುರು ಮಾಡೋದು. ಆ ಕಡೆ ಯಕ್ಷಗಾನ ಅಂತಂದ್ರೆ ನಮ್ಮಲ್ಲಿ ದೊಡ್ಡಾಟ ಅಂತಾರೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆ ತರ.
3: ಹೆಚ್ಚು ಕಡಿಮೆ ಒಂದು 50 ವರ್ಷಕ್ಕಿಂತ ಜಾಸ್ತಿ ನೀವು ಜನರಿಗೆ ಹತ್ತಿರವಾಗಿದ್ದೀರಾ. ಅಂದ್ರೆ ಈಗ ಹೇಳಿದ ಹಾಗೆ ಸಿನಿಮಾದಲ್ಲಿ, ನಾಟಕದಲ್ಲಿ, ಟಿವಿನಲ್ಲಿ.
4: ಮೇಡಮ್, ನಾನು ರೇಡಿಯೋ, ನಾನು ಚಿಕ್ಕ ವಯಸ್ಸರೇ ನಾನು ಕೇಳಿದೆ. ನನಗೆ ಅಂದ್ರೆ 1952 ನಾನು ಹುಟ್ಟಿದ ದಿನ, 26/6/52. ಬಟ್ ನಾನು ಒಂದು 10-12 ವಯಸ್ಸಿಗೆ ನನಗೆ ಅದು ಸ್ವಲ್ಪ ಕಲೆ ಬಗ್ಗೆ ಇದೆ. ನಮ್ಮಲ್ಲಿ ಸಂಜೀವ್ ಅಂತ ಹೇಳಿ ಒಬ್ಬರಿದ್ರು, ಅವನು ಅವ್ರ ಹತ್ರ ನೆಲ್ಕೋ ರೇಡಿಯೋ ಅಂತಿತ್ತು, ಉದ್ದ ಹಿಂಗೆ ಇದು ಬರೋದು, ಹಿಂಗೆ ಟವರ್ ಆಂಟೆನ್ ಬರೋದು. ಅವ್ರು ಏನು ಮಾಡೋರು ಅಂದರೆ ಹಿಡ್ಕೊಂಡು ಹೋಗೋರು. ಅದು ಹೇಗಿತ್ತು ಅಂದರೆ ಸೆಲ್ ಹಾಕ್ಬೇಕು ಅದಕ್ಕೆ ಹೋಗಿ, ಅದು ಏನಾಯಿತು ಅಂದರೆ ಭದ್ರಾವತಿ ರೇಡಿಯೋ ಬರೋ ಟೈಂಟ್ ಭದ್ರಾವತಿ ಈಗ ಓದುತ್ತಿರೋ ಟೈಂಟ್ ಎಲ್ಲ ಬರೋದು ಏನಣ್ಣ. ಆವಾಗ ಅವ್ರು ಟಕ್ ಅಂತ ಹುಡುಗರು ತಲೆ ಮಾಡೋದು ಕರೆಕ್ಟಾಗಿ ಬರೋ ಸೆಲ್ ಏನೋ ಪ್ರಾಬ್ಲಮ್, ಹಿಡ್ಕೊಂಡು ಹೋಗೋರು. ಅವ್ರು ಹೇಳೋರು ಅಣ್ಣ ಆಡೆ ಎಷ್ಟಕ್ಕೆ ಬರ್ತವೆ, ಬೆಳಿಗ್ಗೆ 7:30 ಬರ್ತವೆ, 1:30 ಬರ್ತವೆ, ಹೇಳೋದ್ರೆ ನಾನು ಗುರುತು ಮಾಡ್ಕೊಂಡಿದ್ದೆ. ಟಕ್ಕನೆ ಓಡಿ ಮನೆ ಮುಂದೆ ಹೋಗಿ ಒಂದು ನೆರಳಿತ್ತು ನಮ್ಮ ಮನೆ, ಒಂದು ನಮ್ಮ ತಗಡ ಅಂತೀವ್ರು ಪತ್ರ ನೋಡಿದ್ರೆ ಓ ಈ ಟೈಮ್ ಇರ್ತದೆ, ಅಲ್ಲಿ ಒಂದು ಸ್ವಲ್ಪ ಇದ್ದ ಓಡಿ
3: ಅಂದ್ರೆ ನೀವು ಸೂರ್ಯನ ಮೇಲೆ ನಿಗದಿ ಮಾಡ್ಕೋತಾರೆ ಟೈಮ್, ಇಷ್ಟು ಗಂಟೆಗೆ ಇಷ್ಟು ಬಿಸಿಲು ಬಂದ್ರೆ ಅಥವಾ ಇಲ್ಲಿ ನೆರಳು ಬಂದ್ರೆ ರೇಡಿಯೋದಲ್ಲಿ ಹಾಡು ಬರುತ್ತೆ ಕೇಳಬೇಕು.
4: ಹೌದು, ನಾವು ನಿಂತರೆ ನಮ್ಮ ಮುಂದೆ ತಲೆ ಹತ್ರ ಪಾದ ಬಂತು, ನಾವು ಕರೆಕ್ಟ್ 12 ಆಗಿದೆ ಈಗ ಬರೀ. ಅವಾಗ ರೇಡಿಯೋ ನಮ್ ಆಯ್ತು, ಅವಾಗ ವಾಚ್ಗಳು ಏನಂದ್ರೆ ಒಂದು ಊರಿದ 4 ಜನ 5 ಜನ ಕೈಯಲ್ಲಿ ವಾಚ್. ಅವಾಗ ಮತ್ತೆ ಫೋನ್ಗಳಿಲ್ಲ, ಆಮೇಲೆ 2-ವೀಲರ್ ಇಲ್ಲ, ಇಲ್ಲ ಊರಲ್ಲಿ 1-2-3, ಆಮೇಲೆ ಟ್ರ್ಯಾಕ್ಟರ್ ಊರಿಗೆ 1-2 ಆ ಥರ ಒಂದು ಕಾಲ. ಅವಾಗ ಆಯ್ತು, ಏನಾದ್ರು ನಾವು ವಿಷಯ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ ಕೊಡ್ಬೇಕು ನಾವು, ಅದೇನು ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಅಂದ್ಬಿಟ್ರೆ ಗಾಬರಿ ಆಗ್ಬಿಡೋರು.
3: ಮದುವೆ ಇದೆ
4: ಅಂದ್ರೂ ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ಬೇಕು, ಯಾರು ಹೆಚ್ಚು ಕಮ್ಮಿ ಆದ್ರೂ ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ಬೇಕು.
3: ಕರೆಕ್ಟ್.
4: ಏನಾದ್ರೂ ಒಂದು ಟೆಲಿಗ್ರಾಮ್ ಬಂದಿದೆ ಅಂದ್ರೆ
3: ಭಯ, ಯಾರಿಗೆ ಏನು ಹೆಚ್ಚು ಕಡಿಮೆ ಆಯ್ತು
4: ಆಗಿದೀವೋ, ಎಮರ್ಜೆನ್ಸಿಗೂ ಅದೇ ಕೊಡಬೇಕು,
3: ಶುಭ ಕಾರ್ಯಕ್ಕೂ ಅದೇ, ಏನಾದ್ರೂ ಕೆಟ್ಟ ಸುದ್ದಿ ಆದ್ರೂ ಟೆಲಿಗ್ರಾಮ್.
4: ಟೆಲಿಗ್ರಾಮ್ ಬಂದಿದ್ರಿ ಅಂತಂದ್ರೆ ಅಂದ್ರೆ ಯಪ್ಪ ಏನಾಯ್ತು, ಹಾ ಯಾರಿಗೆ ಇರ್ರಿ ಯಾಕ್ರಿ ಅವರೇ ಸುಮ್ಮನೆ, ಓ ಇವ್ರ ಮದ್ವೆನಾ, ಆಯ್ತು ಬಿಡಪ್ಪ, ಹಿಂಗೆ
3: ಒಳ್ಳೆ ಸುದ್ದಿ ಬಂದ್ರೆ ಹಬ್ಬ ಸದ್ಯ
4: ಆ ತರ ಒಂದು. ಬಟ್ ಅವಾಗ ನಮ್ಗೆ ಅಂದ್ರೆ ಇದು ಈಗ ನಮ್ಮ ಆಕಾಶವಾಣಿ ನಮ್ಗೆ ಇದು ನಂಟಿತ್ತು. ಅವಾಗ ಸಾಂಗ್ ಕೇಳ್ಬೇಕಂದ್ರೆ ಅವ್ರು ಅಲ್ಲೇ, ಇನ್ನೆಲ್ಲ ಸಿಗ್ತಿದ್ರು ನಮ್ಗೆ ಹಾಡುಗಳು ಕೇಳ್ಬೇಕಾದ್ರೆ ಅಲ್ಲೇನೆ. ಆಮೇಲೆ ಏನಾದ್ರೆ ರಾಜಕೀಯ ಸುದ್ದಿ ಏನಾದ್ರು ಹೇಳ್ಕೊಂಡ್ರೆ ರೇಡಿಯೋದಲ್ಲಿ ಆ ಟೈಮಿಗೆ ಹೇಳೋರು, 1:00. ಈಗ ಇವರು ಒತ್ತು ದೇವರಾಜ್ ಅರಸವರು, ಬಂದ್ರೆ ಗುಂಡೂರಾವ್ ಅವರು, ಬಂಗಾರಪ್ಪನವರು, ಇವೆಲ್ಲ ಏನಂದ್ರೆ ಅಲ್ಲೇ ಕೇಳಬೇಕು. ರಾಜಕೀಯದು ಅಲ್ಲೇ ಕೇಳಬೇಕು, ಏನಾದ್ರು ವಿಶೇಷ, ಆಮೇಲೆ ಏನಾದ್ರು ನಮ್ಮ ದಾಳಿ ಆಯ್ತು ಅದು ಇದು ಅಂದ್ರೆ ಕೂಡ ಎಲ್ಲ ಅಲ್ಲೇ ಕೇಳಬೇಕು. ಮತ್ತೆ ಕೆಲವರು ಕೂರ್ತಿದ್ರು, ಏ ಬಂತೇನಪ್ಪ ಟೈಮ್ ಬಂತ, ಅದು ಇವತ್ತೇನೋ ಆಗ್ಯದಲ್ಲ ಅದು, ಹ್ಞೂ ಎಲ್ಲರೂ ಸುಮ್ಮನೆ ಒಬ್ಬರು ಮಾತಾಡೋದು, ಸುಮ್ಮನೆ ಕಿವಿ ಕೊಟ್ಟು ಕೇಳೋರು, ಒಳ್ಳೆ

0: ಗಮನ ಮೇಡಮ್ ಅವಾಗ. ಬಟ್ ಒಂದು ಖುಷಿ ಏನಾಗ್ತಾ ಇದೆ ಅಂದರೆ, 90 ವರ್ಷ ಆಕಾಶವಾಣಿಗೆ ನನಗೆ 74 ಹತ್ತಿರ ಬಂದಿದ್ದೀನಿ ನಾನು. ಬಟ್ ಅವಾಗ ಏನಾಗ್ತಿತ್ತು ಅಂದರೆ, ಅವಾಗೆಲ್ಲ ನಾವು ಕರೆಕ್ಟೇನೋ ಒಂದು ಲೆಕ್ಕಾಚಾರ ಇತ್ತು. ಅವಾಗಿದ್ದು ಆಕಾಶವಾಣಿದು ಹೇಗಿತ್ತು ಅಂದರೆ, ಇದನ್ನು ಪಕ್ಕ ಓ ಹೀಗಾಗಿದೆ ಹಿಂಗೆ ಆಗಿದೆ, ಇವ್ರು ಗೆದ್ದರು ಇವರು ಸೋತರು ಇಂಥವ್ರು ತೀರ್ಕೊಂಡ್ರು ಇಂಥವ್ರು ಹುಟ್ಟಿದ್ರು, ಅದು ಪಕ್ಕ ಸುದ್ದಿ ಅದು. ಅದರ ಬೇರೆ ಯಾವ ಇದನ್ನೇ ಇಲ್ಲ. ಮತ್ತೆ ಎಲ್ರಿಗೂ ಒಂದೇ ಮಾತು, ಅವಾಗ ಯಾರಾದ್ರು ಏನಾದ್ರು ಸುದ್ದಿ ಕೇಳಿದ್ರೆ ಕೇಳ್ಕೊರಿ ಮಧ್ಯಾಹ್ನ 1:30 ಬಂದ್ಬಿಡಪ್ಪ ಎಲ್ಲ ನೋಡೋದು ಏನು ಕೇಳ್ಕೊ ನಮ್ಗೆ ಗೊತ್ತಾಗಲ್ಲ. ಯಾರೋ ಒಬ್ಬರು ಬುದ್ಧಿವಂತರು ಎಲ್ಲರೂ ಹೇಳ್ಬಿಡ್ತಿದ್ರು, ಇಲ್ಲಿ ಹಿಂಗಾಗಿದೆ ಅದು ಇದಾಗಿದೆ ಅಂತೆ ಹಿಂಗಾಗಿದೆ ಅಂತ.
1: ಅಂದ್ರೆ ಕೆಲವೊಂದ್ಸಲ ಮಾಧ್ಯಮಗಳಲ್ಲಿ ಬರೋ ವಿಷಯ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತಾ ಇರಲಿಲ್ಲ,
0: ಅರ್ಥ ಆಗ್ತಾ ಇರಲಿಲ್ಲ.
1: ಹಾಗಾಗಿ ಯಾರೋ ತಿಳಿದಂತವ್ರು ಎಲ್ಲ ವಿವರಿಸಿ ಹೇಳೋರು, ಹಿಂಗ್ ಹೇಳಿದ್ರು ರೇಡಿಯೋದಲ್ಲಿ, ಈ ತರ ಸುದ್ದಿ ಇದೆ, ಹಿಂಗ್ ಮಾಡ್ಬೇಕು ಅಥವಾ ಹಿಂಗ್ ಮಾಡಬಾರ್ದು, ಈ ವಿಷಯನೆಲ್ಲಾನು ಕೂಡ ರೇಡಿಯೋದಲ್ಲಿ ಕೇಳಿಸ್ಕೊಂಡು ಎಲ್ರಿಗೂ ಊರಿನ ಜನಕ್ಕೆ ಹೇಳ್ತಾ ಇದ್ರು.
0: ಅವಾಗ ರೈತರ ಬಗ್ಗೆನು ಬರೋದು, ಗೊಬ್ಬರ ಹೇಗ್ ಹಾಕಬೇಕು, ಬಿತ್ತನೆ ಹೇಗ್ ಮಾಡ್ಬೇಕು, ಯಾವ ಬೀಜ ತಗೋಬೇಕು ಯಾವ ಬೀಜ ತಗೋಬಾರ್ದು, ಎಷ್ಟನೇ ತಿಂಗಳಲ್ಲಿ ಅದು ಬೀಜ ಹಾಕ್ಬೇಕು, ಯಾವ ಜೂನ್ ಮುಂಚೆನೆ ನಾವು ಇದು ಮಾಡಬೇಕು, ಮಳೆ ಬಂದ ಇಷ್ಟು ಒಂದು 8 ದಿವಸ ಮಳೆ ಬಂದು ಭೂಮಿ ಒಂದು 2 ಇಂಚು 3 ಇಂಚು ಹಸಿ ಅದ ಮದ, ಇವೆಲ್ಲ ಒಂದು ಕೃಷಿ ಅಂತ ಬರೋದು. ಕೃಷಿ ಮತ್ತೆ ರೇಷ್ಮೆ ಎಲ್ಲವೂ ಬರೋದು ಅವಾಗ,
1: ಈಗಲೂ ಬರುತ್ತೆ. ಆ ಎಲ್ಲ ಕಾರ್ಯಕ್ರಮಗಳು ಇವಾಗ್ಲೂ ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬರ್ತಾ ಇದೆ. ಅದೇ ಸಮಯ ಏನಂದ್ರೆ ಏನೇನ್ ಬದಲಾವಣೆಗಳಾಗಿದೆ, ಅದ್ರ ಜೊತೆಗೆ ಕೃಷಿ ರಂಗ ಕಾರ್ಯಕ್ರಮ ಬರ್ತಾ ಇದೆ, ಯುವವಾಣಿ ಅಂತ ಯುವಕರಿಗೆ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳಿಗೆ, ಹಿರಿಯರಿಗೆ, ಹೀಗೆ ಎಲ್ಲಾ ತರದ ಜನಗಳಿಗೂ ಈಗಲೂ ಕಾರ್ಯಕ್ರಮ ಬರ್ತಾನೆ ಇದೆ.
0: ಸುಪ್ಲಾ ಗೊಬ್ಬರ ಯೂರಿಯಾ ಅವೆಲ್ಲ ಒಂದು ಅದ್ರ ಜೊತೆ ಮತ್ತೆ ಟ್ರಾಕ್ಟರ್ ಎಲ್ಲ ಅವ್ರು ಹೇಳೋರು, ಮಹೇಂದ್ರ ಕಂಪ್ನಿ ಟ್ರಾಕ್ಟರ್,
1: HMT
0: ಎಲ್ಲ ವಾಚಿನ ಬಗ್ಗೆ ಎಲ್ಲ ಪ್ರತಿಯೊಂದು ನಾವು ಏನು ಕೇಳಿದ್ರು ಅಲ್ಲೇ ಕೇಳಬೇಕು. ಏ HMT ವಾಚ್ ಬಂದಿದೆ ಅಂತೆ ನೋಡಪ್ಪ, ಅದು 300 ರೂಪಾಯಿ ಅಂತೆ, ಒಂದು 500 ಇದೆ, ಒಂದು 700 ಇದೆ ಅಂತೆ. ಮದುವೆ ಏನಾರ ಮಾಡ್ಬೇಕಾದ್ರೆ ಹೇಳ್ಬಿಡೋರು, ನೋಡಪ್ಪ ಮದುವೆಗೆ HMT ಬುಕ್ ಮಾಡುವ ಅನ್ನೋರು.
1: ವಾಚು ವರನ್ಗೆ
0: ಹೌದು
1: ಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಕನಸು.
0: ಹೌದು,
1: ಅಳಿಯನ್ಗಾಗಿರ್ಲಿ ಅಥವಾ ಮಗನ್ಗಾಗಿರ್ಲಿ ಮದುವೆಗೊಂದು HMT ವಾಚ್ ಕೊಡ್ಬೇಕು
0: ಮೇಡಮ್. ಅವಾಗ ಒಂದು HMT ವಾಚು, ಜಾವಾ ಗಾಡಿ, 2-ವೀಲರ್ ಜಾವಾ ಗಾಡಿ, HD ಇದ್ದು ಅವಾಗ, HD ಜಾವಾ, HMT ವಾಚು, ಮೂರು ಫಿಕ್ಸ್, ಆಮೇಲೆ ಮುಂದಿನ ಲೆಕ್ಕ.
1: ಈಗ ವೈಜಿನಾಥ್ ಬೀರದವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಿ, ಸಭೆ ಸಮಾರಂಭಗಳು, ಬೀದಿ ನಾಟಕ, ರಂಗಭೂಮಿ ಅಂತೆಲ್ಲ ತುಂಬಾ ಅಂದ್ರೆ ತುಂಬಾನೇ ಪರಿಚಯ ನಿಮ್ದು. ಒಂದೊಂದು ಪಾತ್ರನೂ ತುಂಬಾ ವೈವಿಧ್ಯಮಯ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗುರುತಿಸ್ತಾರೆ ನಿಮ್ಮನ್ನ.
0: ಮೇಡಮ್, ನಂದು ಊರು ಬಂದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ತೇಗಂಪುರ ಗ್ರಾಮ. ನಮ್ಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 1 ಗಂಡು ಮಗ. ದೊಡ್ಡ ಮಗಳ ಹೆಸರು ಲಾವಣ್ಯ, ಮಧ್ಯಮ ಮಗಳ ಹೆಸರು ಚೇತನ, ಮಗನ ಹೆಸರು ಮನೋಜ್. ಎಲ್ಲ ಡಿಗ್ರಿ ಮಾಡ್ತಾ ಇದ್ದಾರೆ. ಈಗ ದೊಡ್ಡ ಮಗಳು ಲಾವಣ್ಯ ಈಗ BCOM ಮಾಡಿ ಅದು ಏನೋ 2 ವರ್ಷದ ಕೋರ್ಸ್ ಮಾಡ್ತಾ ಇದ್ದಾಳೆ. ಮತ್ತು ಇನ್ನೊಬ್ಬಳು ಚೇತನ ಅನ್ನೋ ಮಧ್ಯಮ ಮಗಳು, ಅವಳು BSc ಏನೋ ಮುಗಿಸಿ ಅವಳು ಏನೋ 2 ವರ್ಷದ ಕೋರ್ಸ್ ಮಾಡ್ತಾ ಇದ್ದಾಳೆ. ಮಗ ಇವಾಗ BCOM, ಇಲ್ಲಿ ಬೆಂಗಳೂರಲ್ಲಿ ವಾಸ ಇದ್ದೀರಿ. ಓದಿದ್ದು 3ನೇ ಕ್ಲಾಸು. 3ನೇ ಕ್ಲಾಸ್ ಲೆಕ್ಕಕ್ಕೆ ಹೋದರೆ ನಮಗೇನು ಕೆಲಸನೇ ಇಲ್ಲ, ಜೀವನಕ್ಕೆ ಆಧಾರನೇ ಇಲ್ಲ. ವಿದ್ಯೆ ಇದ್ದರೆ ತಿಂಗಳಿಗೆ ಇಷ್ಟು ಅಂತೇಳಿ ಒಂದು ಇದು ಇರುತ್ತೆ. ಒಬ್ಬ ರೈತ ಆದರೆ ಏನು ಬೆಳಿಬೇಕು, ನಮ್ಗೆ ಎರಡೂ ಇಲ್ಲ. ನಾವು ಈ ಕಡೆ ರೈತನೂ ಅಲ್ಲ, ಈ ಕಡೆ ವಿದ್ಯಾವಂತನೂ ಅಲ್ಲ,
1: ಕಲಾವಿದ.
0: ಬಟ್ ನಾನು ಏನು ವಿದ್ಯೆ ಅದು ಏನಾದ್ರು ಮಾಡಿದರೆ ಎಲ್ಲೋ ಕೆಲಸ ಮಾಡ್ಬೋದಾಗಿತ್ತು, ಎಲ್ಲೋ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಇದು ಏನು ವಿದ್ಯೆ ಇಲ್ಲದಕ್ಕೆ ಒಳ್ಳೇದಾಯ್ತನೋ ಅಂತ ಒಂದು ಅನಿಸಿಕೆ.
1: ನಿಮ್ಮ ಪಾಲಿಗೆ ಅದು ಒಂಥರ ವರ.
0: ಯಾಕಂದರೆ ಏನಾಯಿತು, ಸ್ವಲ್ಪ ಕಲೆ ಒಂಚೂರು ಹತ್ತಿರ ಇರೋದ್ರಿಂದ ಹಾಗೆ ಕೋಲಾಟ ಡಬ್ನಾಟ ಮಾಡ್ಕೊಂಡು ಬಂದು ರಂಗಭೂಮಿ ಬಂದು ಇಲ್ಲೆಲ್ಲ ಜಾನಪದ ಪ್ರತಿಯೊಂದು ಎಲ್ಲ ಒಂದು 7-8 ಕ್ಷೇತ್ರದ ಕೆಲಸ ಮಾಡಿದೆ. ಮತ್ತು ಸಿನಿಮಾದಲ್ಲಿ ಮಾಡಬೇಕು ಅಂತ ನಂಗೆ ಆಸೆ ಆಯಿತು. ಅದನ್ನು ಮಾಡಿ ಸಿನಿಮಾದಲ್ಲಿ ಕೂಡ ಟ್ರೈ ಮಾಡಿದೆ, ಅದು ಕೂಡ ದೇವ್ರ ಕೈ ಹಿಡ್ದ. ಹಾಗಾಗಿ ಇದು ನನಗೆ ಒಂದು ಅನುಭವ ಕಹಿಯಾಗಿದೆ. ಮತ್ತು ಜೀವನಕ್ಕೆ ಏನಂದ್ರೆ ಇದು ನನಗೆ ತುಂಬ ಖುಷಿಯಾಗಿದೆ. ಬಟ್ ಯಾವುದು ಮೇಡಮ್ ಇಲ್ಲಿ ಒಂದೇನಾಗಿದೆ, ನಾವು ಕಷ್ಟಪಡಲಾರ್ದ ಸುಖ ಯಾವುದೂ ಸಿಗಲ್ಲ, ಪ್ರತಿಯೊಂದು ಅಷ್ಟೇ. ಇವತ್ತು ಈಗ ನೋಡಿ ನಮ್ಮ ರೈತ ಇದ್ದಾನೆ, ಅವ್ನು ರೈತ ಕಷ್ಟಪಡಲ್ಲ ಅಂದರೆ ನಮ್ಗೆ ಅನ್ನನೇ ಸಿಗಲ್ಲ. ದೇಶಕ್ಕಾಯೋ
1: ಯೋಧ
0: ಅವರಿಲ್ಲ ಅಂದರೆ ನಾವು ಸುರಕ್ಷಿತವಾಗಿ ಇರೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಇದಿದೆ ಮೇಡಮ್, ಎಲ್ಲವೂ ನಮ್ಗೆ ಖುಷಿ ಇದೆ. ಬಟ್ ಖುಷಿ ನಾವು ಮಾಡ್ಕೋಬೇಕು, ಖುಷಿ ಸಿಗಲ್ಲ, ಖುಷಿ ನಮ್ಮ ಹತ್ರ ಇದೆ, ನಾವೇ ಮಾಡ್ಕೋಬೇಕು.
1: ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕಡೆ ಯಶಸ್ಸಿಗೋಸ್ಕರ ಹೋರಾಡ್ತಾ ಇದ್ದೀವಿ.
0: ಹೌದು, ಇದು ನಾವು ಒಂದು ಕಷ್ಟ ಅಲ್ಲ, ಅದು ಕೆಲಸ. ಕಷ್ಟ ಅಂತ ಅನ್ನೋಂಗಿಲ್ಲ, ಅದು ನಮ್ಮ ಕಾಯಕ. ಈಗ ರೈತ ಇದ್ದಾನೆ, ಬೆಳೆಯವನು ಹಾಕ್ಬೇಕಂದ್ರೆ ಅವನು ಬಿತ್ತನೆ ಮಾಡಲೇಬೇಕು. ನಾವು ಕಲಾವಿದರಿದ್ದೀವಿ, ಒಂದು ನಾಟಕ ಆಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ಸಕ್ಸಸ್ ಏನದು ಮೇಡಮ್, ಎಲ್ಲರೂ ನಾವು ಸಕ್ಸಸ್ಸು ಅಂತಂದ್ರೆ ಈಗ ಎಲ್ಲರೂ ಶ್ರೀಮಂತರಾಗಬೇಕಂದ್ರೆ ಬಡವರು ಯಾರು, ಹೊಲದಲ್ಲಿ ಕೆಲಸ ಮಾಡೋರು ಯಾರು? ಈ ಸಿಂಗಾಪುರದಲ್ಲಿ ಕೆಲವರು ಹೇಳೋದು ಕೇಳಿ ನಾನು, ಎಲ್ಲರೂ ರೈತರು ಅವರೇ, ಓನರು ಅವರೇ, ಕಾರಲ್ಲಿ ಹೋಗೋದು, ಕೆಲಸ ಮಾಡೋದು, ಮತ್ತೆ ಮನೆ ಬಂದು ಮತ್ತೆ ಶ್ರೀಮಂತ. ಹಾಗೆ ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಕೆಲಸ ಮಾಡೋರು ಇದ್ರೆ ಕೆಲಸ ಮಾಡಿಸೋರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ.
1: ಹೌದು,
0: ನಮ್ಮಲ್ಲಿ ಹೇಗೆ ಸಿಗುತ್ತೆ ಪಾತ್ರಗಳು ಅಂದರೆ, ನಾವು ನಾಟಕದಲ್ಲಿ ಪಾತ್ರ ಮಾಡೋ ಒಂದು ಹಾಸ್ಯ ಪಾತ್ರ ಮಾಡ್ತೀವಿ. ನಾವು ವಿಲನ್ ಮಾಡೋರಿಗೆ ಜ್ವರ ಬರುತ್ತೆ, ಆವಾಗ ಫೋನ್ ಇದ್ದಿಲ್ಲ, ಕೂಡಲೇ ಕರೆಸ್ಕೊಳಕ ಒಬ್ರು ಎಲ್ಲಿ ಒಬ್ಬರಿಗೆ ನಾವು ಬೀದರಲ್ಲಿ ನಾಟಕ ಇದೆ ಅಂದರೆ ಹುಬ್ಬಳ್ಳಿಯಲ್ಲಿ ಕಲಾವಿದರಿದ್ದಾರೆ. ಹುಬ್ಬಳ್ಳಿಗೆ ಹೋಗಿ ಬರ್ಬೇಕಂದ್ರೆ 3 ದಿವಸ ಬೇಕು. ಹೋಗ್ಲಿಕ್ಕೆ 1 ದಿವಸ, ಬರ್ಲಿಕ್ಕೆ 1 ದಿವಸ, 1 ದಿವಸ ಉಳಿದು ಮಾತಾಡ್ಕೊಂಡು ಬರ್ಲಿಕ್ಕೆ 3-4 ದಿವಸ ಆಗೋದು. ಅದಕ್ಕೆ ಅವ್ರು ಏನು ಮಾಡೋರು ನಾಟಕ

0: ಮಾಲೀಕರು ನೋಡಪ್ಪ ನೀನು ಹಾಸ್ಯ ಮಾಡ್ತಾ ಇದ್ದೀಲ್ಲ, ವಿಲನ್ ಪಾತ್ರನೂ ನೋಡ್ಕೋ, ಹೀರೋನೂ ನೋಡ್ಕೋ, ಆ ತಂದೆ ಪಾತ್ರನೂ ನೋಡ್ಕೋ, ಸಮಯ ಬಂದ ನೀವು ಮಾಡಲೇಬೇಕು ಅಂತ ನಾವು ಗಮನ ಕೊಡ್ತಿದ್ವಿ. ನಾನು ಹಾಸ್ಯ ಮಾಡ್ತಾ ಇದ್ದೆ. ನಂಜುಂಡೆ ಸ್ವಾಮಿ ಅಂತ ಹೇಳಿದ್ರು ನಮ್ಮ ಗುರುಗಳು, ಅವರು ಬಣ್ಣ ಹಚ್ಚಿದ ಗುರುಗಳು, ಹರಪನಹಳ್ಳಿ ತಾಲೂಕು ಅಡವಿಹಳ್ಳಿ ಅಂತೇಳಿ. ಅವರು ಭಾಳ ಬ್ರಿಲಿಯಂಟ್ ಅವರು. ಅವ್ರು ಏನು ಒಂದೇ ರೂಮಿನಾಗ ಇರ್ತಿದ್ರು, 5 ರೂಪಾಯಿ ಬಾಡಿಗೆ ಅವಾಗ, ಒಂದೇ ರೂಮಿನಾಗ ಇರ್ತಿದ್ವಿ ಇಬ್ಬರು. 5 ರೂಪಾಯಿ ಬಾಡಿಗೆ ಅವ್ರು ವಯಸ್ಸಿನಾತ್ ನೋಡಪ್ಪ ಹಿಂಗಿರ್ತ ಹಿಂಗೆಲ್ಲ ಕಲ್ತಿಳಪ್ಪ ಇದು ಬರ್ಬೋದು. ಒಂದು ದಿವಸ ಏನಾಯ್ತು ಇದ್ದಾಗ ಅವ್ರಿಗೆ ಜ್ವರ ಬಂದುಬಿಟ್ಟಿದೆ. ರಾತ್ರಿ ನಾಟಕ ಮುಗಿದು 4 ಗಂಟೆಗೆ ಹೋಗಿದ್ದಾರೆ, ಬೆಳಿಗ್ಗೆ 11 ಗಂಟೆಗೆ ಅವ್ರು ಬಂದಿಲ್ಲ. ಅವ್ರು ರೂಮಿಗೆ ನೋಡಿದ್ರೆ ಜ್ವರ ಬಂದಿದೆ. ಮಾಲೀಕರು ಅಂದರು ಹೆಂಗ್ರೆ ಇಲ್ಲ ಸಾಯಂಕಾಲ ರೆಡಿ ಆಗಿ ತಿನ್ಬಿಟ್ಟಿದೆ. ರೆಡಿ ಆಗ್ಲಿಕ್ಕೆ ಆಗಿಲ್ಲ. 6 ಗಂಟೆ 9:30 ಬಣ್ಣಕ್ಕೆ ಹೋಗ್ಬೇಕು ನಾವು, 10:00 ನಾಟಕ. ಅವ್ರು ಹೇಳಿಬಿಟ್ರು ನಂಜುಂಡೆ ಸ್ವಾಮಿ ಅವರು, ವೈಜನಾಥ್ ನೀ ಮಾಡಪ್ಪ, ನನಗೆ ಆಗಲ್ಲ ಇವತ್ತು, ಯಾಕೋ ಸ್ವಲ್ಪ ಜ್ವರ ಜಾಸ್ತಿ ಇದೆ. ಅಯ್ಯೋ ಗುರುಗಳೇನು ಇದು ಹೆಂಗೆ, ಇಲ್ಲ ಇಲ್ಲ ನೀ ಮಾಡ್ತೀನಿ, ನೀನು ಧೈರ್ಯನೂ ಇದೆ ಮತ್ತು ಸ್ವಲ್ಪ ನೀನು ಹೇಳಿದ್ ತಗೋತೀಯ ಹಾಗೆ ಹೇಗೆ ಅಂತ ಉಬ್ಬಿಸಿದ್ರು. ಅವರು ನಾನು ಮಾಡಿದಾಗ ಮಾಡೋಕೋ, ನೀನು ಹೆಂಗೆ ಬರುತ್ತೆ ಹಂಗೆ ಮಾಡಿ ನೀನು, ನಾನು ಮಾಡಿದಾಗ ಮಾಡಿದ್ರೆ ಒಂದಿನದಾಗ ಯಾರ್ಯಾವ ಕಲಾವಿದ ಆಗಲ್ಲ. ಒಟ್ಟು ಅಲ್ಲಿ ಏನಾದರೆ ತೃಪ್ತಿ ಆಯಿತು, ಸಮಾಧಾನ ಆಯಿತು, ಸಂತೋಷವಾಯಿತು, ಹಿಂಗೆ ಏನಾದರೂ ಒಂದು ಚೇಂಜ್ ಮಾಡ್ಕೋ, ಬಟ್ ಒಟ್ಟೆಲ್ಲ ಪಾತ್ರಗಳು ಇದಾಗಬೇಕು. ಅದೇನಾಯ್ತು, ಒಂದು ಇದ್ದಕ್ಕಿದ್ದಾಗ ಪಾತ್ರ ಮಾಡಿದೆ, ಸಕ್ಸಸ್ ಆಗೋಯ್ತು. ಮಾಡಿದೆ ಸಕ್ಸಸ್ ಆಗೋಯ್ತು. ಒಂದು 2-3 ದಿವಸ ಆದಮೇಲೆ ಅವರು ಆರಾಮಾದರು. ಆರಾಮಾದ್ಮೇಲೆ ಅವ್ರು ಮಾಡ್ಲಿಕ್ಕೆ ಹೋದ್ರೆ ಜನ ತಗೊಂಡಿಲ್ಲ. ಅವ್ರು ಅಂದ್ಬಿಟ್ರು ಇಲ್ಲ ಇಲ್ಲ ಅವ್ರಿಗೆ ಕೊಡ್ರೆ ಅವ್ರಿಗೆ ಚೆನ್ನಾಗಿ ಮಾಡ್ತಾರೆ ಹಂಗೆ ಹೇಗಂದ್ರೆ. ಆಮೇಲೆ ಇಲ್ಲಪ್ಪ ಇಲ್ಲ ನಂಗೆ ಜ್ವರ ಬಂದಿದ್ದೆ, ಇಲ್ಲ ಇಲ್ಲ ಅವ್ರಿಗೆ ನಾನು ಕಂಟಿನ್ಯೂ ನನಗೆ ಮಾಡಿ, ಇಲ್ಲಪ್ಪ ಜನ ತಗೊಂಡಿದ್ದಾರೆ ಮಾಡಿ, ಯಾರು ಮಾಡಕ್ಕ ಇಲ್ಲೇನಿಲ್ಲ, ಎಲ್ಲ ಒಂದೇನೆ
1: ಅವ್ರದ್ದು ದೊಡ್ಡ ಮನಸ್ಸೇ.
0: ಕಂಪ್ನಿಯಲ್ಲಿ ಏನಾಗುತ್ತೆ ಮೇಡಮ್ ಅಂದರೆ ಅದೇ ಪಾತ್ರನ ನಾನು ಕಲಬುರಗಿ ಜಿಲ್ಲೆ ಚಿಂಚೋಳಿ ಅಂತ ಹೇಳಿದೆ, ಚಿಂಚೋಳಿ ತಾಲೂಕು ಸುಲೇಪೇಟೆ ಅಂತ ಹೇಳಿದೆ. ಅದೇ ಪಾತ್ರ ಮತ್ತೆ ಇಲ್ಲಿ ಇದು ಮಾಡೋಂಗಾಯ್ತು ನಾನು. ಅವ್ರೇನು ಹೇಳಿದಪ್ಪ 3 ದಿವಸ ಮಾಡಬೇಕು, 4ನೇ ದಿವಸಕ್ಕೆ ಒಬ್ಬರು ದೊಡ್ಡ ಕಲಾವಿದರು ಬರ್ತಾರೆ, ಅವ್ರು ಬಂದ ನೀವು ಬಿಟ್ಕೊಡ್ಬೇಕು. ಏ ಬಿಟ್ಕೊಡ್ದೇನಿಲ್ಲಪ್ಪ, ನೀವು 8 ದಿನ ಮಾಡಿದ್ರೆ ಅಷ್ಟು ಮಾಡ್ತೀನಿ ನಾನು ಅಂತೇಳಿ ನಾನು ಮಾಡಿದೆ. ಅಸುಂಡಿ ಶಿವಾಜಿ ಅಂತೇಳಿ ದೊಡ್ಡ ಕಲಾವಿದರು ಅವರು. ನಾನು 3 ದಿವಸ ಮಾಡಿದೀನಿ ನೋಡಪ್ಪ, ಮತ್ತು ಅವ್ರು ಏನೋ ಡೇಟ್ ಹೆಚ್ಚು ಕಮ್ಮಿ ಆಯ್ತು, ಅವ್ರೇ ಜನ ತಗೊಳ್ತಾ ಇಲ್ಲ. ನಮ್ಮ ಕಡೆ ಒಂದು ಭಾಷೆ ಬೇರೆ ಥರದ್ದು, ಏ ನಿನ್ನ ಮಾಡಿದ್ರೆ ಕಳಿಸು, ಇವ್ರು ಬೇಡ. ಹಿಂಗೆ ನನಗೆ ಒಂಥರ ಚಳಿ ಜ್ವರ ತರ, ಏನಂತ ದೊಡ್ಡ ಕಲಾವಿದ ಹೆಂಗಂತಾರೆ, ಹೆಂಗಪ್ಪ ಇದು ಕತೆ ಅಂತ. ಹೆಂಗೆ ದೊಡ್ಡ
1: ಜನಕ್ಕೆ ಅದೆಲ್ಲ ಗೊತ್ತಿಲ್ಲ, ದೊಡ್ಡ ಕಲಾವಿದನ ಚಿಕ್ಕ ಕಲಾವಿದನ ನಮಗೆ ಇಷ್ಟ ಆಗಿದೆ ಅವರೇ ಬೇಕು
0: ಬೇಕು ಅಂದ್ರೆ. ನಾನು ಮಾಡಿದೆ, ನಾನು ಒಳಗೆ ಬಂದು ನಮ್ಮ ಗುರುಗಳಿಗೆ ಹೇಳಿದೆ, ಏನುಗಳೇ ವಯಸ್ಸು ಸುಮ್ಮನಿರಪ್ಪ ನೀನು, ಹಂಗೆ ಹಂಗೇನಿದೆ ಬೇಜಾರು ಮಾಡ್ಕೊಬೋದು. ಇಲ್ಲ ಗುರುಗಳೇ ದೊಡ್ಡ ಕಲಾವಿದ ಹಂಗಾದ್ರೆ ಹೆಂಗೆ, ನಾಳೆ ನಾನು ಕತೆ ಏನು. ಅವರು ಸುಮಾರು ಒಂದು 20-25 ವರ್ಷ ಸರ್ವಿಸು, ನಾವೆಲ್ಲ ಒಂದು 5-6 ತಿಂಗಳ ವರ್ಷ ಸರ್ವಿಸ್ ಮಾಡಿದ್ರು, 1 ವರ್ಷದ ಒಳಗಡೆ ಸರ್ವಿಸು ನಮ್ಮದು. ಹೆಂಗೆ ಇಲ್ಲಪ್ಪ ನೀ ಸುಮ್ಮನೆ ಇವ್ರು ಏನಿಲ್ಲ, ಅವ್ರೇನು ಅಂತಾರೆ ಏನೋ ದೊಡ್ಡ ಕಲಾವಿದ ಹೆಂಗೆ ಮಾಡಿದಪ್ಪ ಅಂತಾರೆ, ಏನು ಉತ್ತರ ಕೊಡೋದು ಪ್ರಶ್ನೆ ಕೇಳಿದ್ರೆ ಏನು, ಇವೆಲ್ಲ ನಮಗೊಂಥರ
1: ಹೊಸದಾಗಿ.
0: ಅವ್ರು ಅಂದ್ಬಿಟ್ಟು ಅವ್ರು ಹೇಳಿದ್ರು ಇಲ್ಲಪ್ಪ ಆಯಿತು ನಿಮ್ಗೇನು, ನಾ ಇವತ್ತು ಒಂದು ದಿವಸ ಮಾಡ್ತೀನಿ, ನಿನ್ನೆ ಯಾರು ಹೇಳಿದ್ರು ಅವರೇ ನಾಳೆಯಿಂದ ಅವರೇ ಮಾಡ್ತಾರೆ ಅಂತ ಒಂದು ಲಾಸ್ಟಿಗೆ ಒಂದು ಅನೌನ್ಸ್ ಮಾಡಿದ್ರು. ಆಮೇಲೆ ಬಂದೇ ರಾತ್ರಿ ಯಾಕೋ ವೈಜನಾಥ್ ಮಾರ್ಗ ಇಲ್ಲ ಹೆಂಗೆ ಏನು ಗಾಬರಿ ಆಗ್ಬೇಡ ನೀನು, ಹೆಂಗೆ ಮಾಡ್ತೀಯ ಮಾಡಿ ನೀನು, ಯಾಕೆ ಗಾಬರಿ ಆಗ್ತಿ, ಇಲ್ಲ ಅವ್ರು ಏನಂದ್ರೆ ಇಲ್ಲ ಅವ್ರು ಏನು ಅನ್ನಲ್ಲ, ನಾ ಎಲ್ಲ ಮಾಡ್ತೀನಿ ಸುಮ್ಮನೆ. ಮೇಡಮ್ ದಿನ ಮಾಡೋದು ಆರಾಮಾಗಿ ಮಾಡಿದೆ, ಅವತ್ತು ಮಾಡೋದು ಕಷ್ಟ. ಕುಂತು ನೋಡಿದ್ರು ಅವರು ಶಿವಾಜಿ ಅನ್ನೋರು ಕುಂತು ಹಾರ್ಮೋನಿಯಂ ಮಾಸ್ಟರ್ ಮುಂದೆ ಕಾಲ್ಪೆಟಿ ಯಾವಾಗ ಕುಂತು ನೋಡಿದ್ರು, ನೋಡಿಬಿಟ್ಟು ನನಗೆ ಏನಂತಾರೋ ನಾನು ಒಳಗೆ ಭಯ, ಪೂರ್ತಿ ನಾಟಕ ಮುಗಿಯೋರಿಗೂ ಭಯ. ಆಮೇಲೆ ಲಾಸ್ಟಿಗೆ ಎಲ್ಲ ಮುಗಿತು, ಮುಗಿದಾದ್ಮೇಲೆ ಎಲ್ಲ ಮೇಕಪ್ ಎಲ್ಲ ತೆಗೆದಿವಿ. ಆಮೇಲೆ ಬಂದರು, ಏನಪ್ಪ ನಿನ್ನ ಹೆಸರು, ವೈಜನಾಥ್ರಿ ಅಣ್ಣಾರ ಅಂತ. ಯಾವೂರು ನಿಂದು, ಬೀದರ್ ಅಣ್ಣವರ. ಎಲ್ಲಿ ಬೀದರು, ಬಾಲ್ಕಿ ತಾಲೂಕು ತೇಗಂಪುರ. ಎಷ್ಟು ಓದಿದಿ, 3ನೇ ಕ್ಲಾಸು. ಎಷ್ಟು ವರ್ಷ ಸರ್ವಿಸ್ ನಿಮಗೆ, 1 ವರ್ಷ ರೀ, ಒಳ್ಳೆ ಕಲಾವಿದ ಆಗ್ತೀವಿ ಹೋಗು ಅಂದ್ಬಿಟ್ರು.
1: ನೋಡಿ ಮೊದಲಿಗೆ ನಿಮ್ಗೆ ಒಳ್ಳೆ ಆಶೀರ್ವಾದ.
0: ಹ್ಞೂ, ನನಗೇನಿದು ಭಯ, ಏನಂತಾರೆ ಏನು ಆಸೆನ ಯಾಕೆ ಹಂಗೆ ಮಾಡಿದೆ, ಈಸೆನ ಇದು ಹಿಂಗೆ ಕೆಣಕ್ತಾರೆ ಅಂತ ನನಗೆ ಭಯ. ಒಳ್ಳೆ ಕಲಾವಿದ ಆಗ್ತೀವಿ ಹೋಗಪ್ಪ ಅಂದರು.
1: ಅಂಥ ದೊಡ್ಡವ್ರ ಕಡೆಯಿಂದ ಆಶೀರ್ವಾದ ಸಿಕ್ಕ
0: ಆಶೀರ್ವಾದ. ಆಮೇಲೆ ನನಗೇನು ಬಣ್ಣ ಹಚ್ಚಿದ್ರು ಗುರುಗಳು, ನಂಜುಂಡೆ ಸ್ವಾಮಿ ಅವರು ಕೂಡ. ಅವತ್ತು ನಾನು ಬಣ್ಣ ಹಚ್ಚಿದ ದಿವಸ ಶನಿವಾರ, ಅವತ್ತು ನಾನು ಆಂಜನೇಯ ಸ್ವಾಮಿಗೆ ಹೋಗ್ತೀನಿ, ನಾನು ಸುಮಾರು ಚಿಕ್ಕ ವಯಸ್ಸಿನ ಆಂಜನೇಯ ಸ್ವಾಮಿಗೆ ಹೋಗ್ತೀನಿ. ಅಲ್ಲಿ ಕೂಡ ಅವತ್ತು ಬಣ್ಣ ಹಚ್ಚಬೇಕಾದ್ರೆ ಅವ್ರಿಗೆ ಒಂದು ಹೆಬ್ಬಟ್ಟಿಗೆ ಇದು ಹಚ್ಚಿ ಕೆಂಪು ಇದು ಬಣ್ಣ ಹಚ್ಚಿ ಹಣೆ ಮೇಲೆ ಎಳೆದುಬಿಟ್ರು. ಒಳ್ಳೆ ಕಲಾವಿದ ಆಗ್ತೀವಿ ಹೋಗಪ್ಪ ನೀನು, ನಾನು ಜಂಗಮ ಸ್ವಾಮಿ, ನನ್ನ ಆಶೀರ್ವಾದ ನಿನಗಾಯ್ತು, ಒಳ್ಳೆ ಕಲಾವಿದ ಆಗ್ತೀವಿ ಅವರು ಕೂಡ ಹೇಳಿದರು.
1: ಆಗಿನ ಕಾಲದಲ್ಲಿ ಜನರಿಗೆ ಒಳ್ಳೆ ಮನಸ್ಸಿರುತ್ತೆ.
0: ಹೌದು ಹೌದು ಮೇಡಮ್, ಹೌದು.
1: ಕಲೆನ ಮುಕ್ತವಾಗಿ ಪ್ರಶಂಸೆ ಮಾಡ್ತಾ ಇದ್ರು.
0: ಹೌದು,
1: ಯಾರೇ ಆಗಿದ್ರು ಕೂಡ ಪ್ರೀತಿಯಿಂದ ಒಪ್ಕೊಳ್ತಾ ಇದ್ರು, ಜನನು ಹಂಗೆ ಇದ್ರು.
0: ಹೌದು,
1: ಅವ್ರು ಬೆಳೆಸುವಂತ
0: ಮನಸ್ಸುಗಳು ಇದ್ದು ಹಾಗೆ
1: ಇತ್ತು. ಹಂಗಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳಲ್ಲಿ
0: 560 ಮೇಡಮ್,
1: 560 ಸಿನಿಮಾಗಳಲ್ಲಿ ನಡೆಸೋದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಅವರೆಲ್ಲರೂ ಹೇಳಿದ ಹಾಗೆ ನೀವು ನಿಜವಾಗ್ಲೂ ಒಂದು ಒಳ್ಳೆಯ ಕಲಾವಿದರಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ರಂಜಿಸ್ತಾ ಇದ್ದೀರಿ. ವೈಜನಾಥ್ ಬೀರಾದಾರ್ ಅವರಿಗೆ ಆಕಾಶವಾಣಿ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನೀವು ಕೂಡ ಏನಂದ್ರೆ ಎಷ್ಟೋ ಜನಗಳನ್ನ ಪರಿಚಯ ಮಾಡಿಸ್ಕೊಟ್ರಿ ನೀವು ಸಮಾಜಕ್ಕೆ, ಕಲಾವಿದರು ಹಿಡ್ಕೊಂಡು ಪ್ರತಿಯೊಬ್ಬರು ಸಮಾಜಕ್ಕೆ. ಇದು ಒಂದು ದೊಡ್ಡ ಒಂದು ಸ್ಥಳ ಇದು ಕೂಡ. ಯಾಕಂದ್ರೆ ಇಲ್ಲಿ ಒಬ್ಬರು ಪರಿಚಯ ಆಗಬೇಕಾದ್ರೆ ನಿಮ್ಮ ಮೂಲಕನೇ ನಾವು ಬರಬೇಕು, ಆಕಾಶವಾಣಿ ಮೂಲಕನೇ ಬರಬೇಕು. ಒಬ್ಬ ರೈತ ಆಗಲಿ, ಒಬ್ಬ ಕಲಾವಿದ ಆಗಲಿ, ಮತ್ತೊಬ್ಬಾಗಲಿ. ಯಾಕಂದ್ರೆ ಇಲ್ಲಿ ಎಷ್ಟೇ ಎಂತೆಂಥ ಮಹಾನ್ ಮಹಾನ್ ದಿಗ್ಗಜರು, ಯೋಗಿಗಳು, ಕಲಾವಿದರು

0: ಎಂತೆಂಥವ್ರು ಬಂದು ಹೋಗಿದ್ದಾರೆ ಅಂಥ ಜಾಗಕ್ಕೆ ಇವತ್ತು. ಯಾಕಂದ್ರೆ ನಾನು ಭಾಳ ದಿನ ಆಗಿತ್ತು ಆಕಾಶವಾಣಿ ಎಲ್ಲೇ ನಾನು ಬಂದಿದ್ದು ನೆನಪಟ್ಟು, ಆದರೂ ನನ್ನ ಪಕ್ಕ 30 ವರ್ಷ ಹಿಂದೆ. ಬಟ್ ಇವತ್ತು ಇಷ್ಟು ಒಂದು ಹೆಸರನ್ನ ಗುರುತು ಹಿಡಿದು ಇವತ್ತು ನೀವು ಬರಬೇಕಂತೇಳಿ ನಮಗೂ ಒಂದು ಆಹ್ವಾನ ಕೊಟ್ಟಿದ್ದಕ್ಕಾಗಿ ನಿಮಗೂ ನನ್ನ ಅನೇಕ ಅನೇಕ ವಂದನೆಗಳು.
1: ಧನ್ಯವಾದಗಳು. ನಮಸ್ತೆ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ಇದುವರೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತು ನಿನ್ನೆದೆಯೊಳೆಡೆಯಾಯ್ತು. ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತು ನಿನ್ನೆದೆಯೊಳೆಡೆಯಾಯ್ತು. ಘನ ಮಹಿಮ ನೋಳ್ ಜ್ವಲಿಸು ತಿತರರೊಳು ನಿದ್ರಿಸುತೆ ಅನಲ ನೆಲ್ಲರೊಳಿಹನು ಮಂಕುತಿಮ್ಮ. ಘನ ಮಹಿಮ ನೋಳ್ ಜ್ವಲಿಸು ತಿತರರೊಳು ನಿದ್ರಿಸುತೆ ಅನಲ ನೆಲ್ಲರೊಳಿಹನು ಮಂಕುತಿಮ್ಮ.

ಸಾಮಾನ್ಯರಲ್ಲಿ ಇಲ್ಲದ ಪ್ರತಿಭೆ ವಾಲ್ಮೀಕಿಯಂತಹ ಕವಿಗಳಲ್ಲಿ ಹೇಗೆ ಕಾಣಿಸುತ್ತೆ, ಓದುವವರ ಹೃದಯಗಳಲ್ಲಿ ಕವಿತೆ ಹೇಗೆ ನೆಲೆಸುತ್ತೆ ಅನ್ನುವುದು ನಿಜವಾಗಿಯೂ ವಿಸ್ಮಯಕರವಾದ ಸಂಗತಿ. ಆದರೆ ಪ್ರತಿಭೆ ಎಂಬುದು ಎಲ್ಲರಲ್ಲಿಯೂ ಇರುತ್ತೆ. ಕೆಲವರಲ್ಲಿ ಅದು ಉಜ್ವಲವಾಗಿ ಬೆಳಗಿದರೆ ಮತ್ತೆ ಕೆಲವರಲ್ಲಿ ಅದು ನಿದ್ರಿಸುತ್ತಿರುತ್ತದೆ ಅಷ್ಟೇ. ಡಿ ವಿ ಜಿಯವರು ಈ ಪದ್ಯದಲ್ಲಿ ಒಂದು ರೀತಿಯಲ್ಲಿ ಕವಿ ಮತ್ತು ಸಹೃದಯನ ಬಗೆಗಿನ ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಯನ್ನೇ ಬೇರೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರಷ್ಟೇ. ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕವಿ ಅನ್ನೋನಿಗೆ ಇರತಕ್ಕಂತಹದ್ದು ಪ್ರತಿಭೆ. ಪ್ರತಿಭೆ ಅಂದರೆ ಹೊಳಹು ಅಂತ ಅರ್ಥ. ಕತ್ತಲಿರುವ ಕಡೆ ಇರುವ ವಸ್ತುಗಳು ಕಾಣಿಸೋದಿಲ್ಲ. ಸಾಮಾನ್ಯರಿಗೆ ಅಂತಹ ಕತ್ತಲಲ್ಲಿರುವ ವಸ್ತುಗಳನ್ನು ಕಾಣುವ ಶಕ್ತಿ ಇರೋದಿಲ್ಲ. ಕವಿಗೆ ಅಂತಹ ಶಕ್ತಿ ಇರುತ್ತೆ, ಅದನ್ನು ಪ್ರತಿಭೆ ಅಂತ ಕರೆಯೋದು. ಆದರೆ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗಿನ ಪ್ರತಿಭೆ ಅವಶ್ಯಕತೆ ಇದೆ. ಆದ್ದರಿಂದ ಕವಿಗೆ ಯಾವ ಮಟ್ಟದಲ್ಲಿ ಪ್ರತಿಭೆ ಇರುತ್ತೋ ಆ ಮಟ್ಟದಲ್ಲಿ ಸಹೃದಯನಿಗೆ ಪ್ರತಿಭೆ ಇಲ್ಲದೇ ಇದ್ದರೂ ಕೂಡ ಅದು ತಕ್ಕ ಮಟ್ಟಿಗೆ ಬೆಳಗುತ್ತೆ ಅನ್ನೋದು ನಿಜ. ಪ್ರತಿಭೆ ಇಲ್ಲದೇ ಇದ್ದರೆ ಕವಿಯೂ ಆಗಲಾರ ಮತ್ತು ಸಹೃದಯನೂ ಆಗಲಾರ. ಕವಿತೆಯನ್ನು ಬರೆಯುವುದಕ್ಕೆ

ಉಜ್ವಲವಾದ ಪ್ರತಿಭೆ ಬೇಕು. ಆದರೆ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕವಿಯನ್ನು ಅನುಸರಿಸುವಷ್ಟರ ಮಟ್ಟಿಗಿನ ಪ್ರತಿಭೆಯಾದರೂ ಬೇಕು. ಕವಿಯದು ಸೃಜನಶೀಲ ಪ್ರತಿಭೆಯಾದರೆ ಸಹೃದಯನದು ಅನುಸರಣಶೀಲ ಪ್ರತಿಭೆ ಅಂತ ಕರೆಯಬಹುದೇನೋ.

ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು. ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು. ಶರದಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆಯೇ ನಿಲ್ಲೆಲವೋ ಮಂಕುತಿಮ್ಮ. ಶರದಿಯೋಳ್ ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆಯೇ ನಿಲ್ಲೆಲವೋ ಮಂಕುತಿಮ್ಮ.

0: ತಾನು ಅಂದುಕೊಂಡದ್ದೆಲ್ಲ ನೆರವೇರದೆ ವ್ಯರ್ಥವಾಗುತ್ತದೆ ಎಂದು ಮನುಷ್ಯ ಕೊರಗುವುದು ಸರಿಯಲ್ಲ. ಸಮುದ್ರದಲ್ಲಿ ಒಂದು ಮೀನು ಹುಟ್ಟಿದರೋ ಸತ್ತರೋ ಸಮುದ್ರದ ದೃಷ್ಟಿಯಿಂದ ಹೆಚ್ಚು ವ್ಯತ್ಯಾಸವೇನೂ ಆಗುವುದಿಲ್ಲ. ಹಾಗೆಯೇ ನಮ್ಮೊಂದು ಆಸೆ ನೆರವೇರದಿದ್ದರೆ ಅದಕ್ಕೆ ಚಿಂತೆ ಏಕೆ ಅನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ನಾವು ಬದುಕಿನಲ್ಲಿ ಸಾರ್ಥಕ್ಯವನ್ನು ಪಡೀಬೇಕಾದರೆ ಅಥವಾ ಸಾಫಲ್ಯವನ್ನು ಪಡೀಬೇಕಾದರೆ ನಮಗೊಂದು ಬಗೆಯ ತಾತ್ವಿಕ ನಿಲುವು ಅತ್ಯಂತ ಅವಶ್ಯಕ. ಸಾಮಾನ್ಯವಾಗಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಇಡೀ ಪ್ರಕೃತಿಯಲ್ಲಿ ತಾನು ಬಹಳ ಪ್ರಮುಖನಾದಂತಹವನು, ತನ್ನ ಆಸೆ ನಿರಾಸೆಗಳೇ ಬಹಳ ಮುಖ್ಯ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. ಆದರೆ ಸಾಮಾನ್ಯವಾಗಿ ಮನುಷ್ಯರು ಆಲೋಚನೆ ಮಾಡಬೇಕಾದದ್ದು ಪ್ರಕೃತಿಯ ದೃಷ್ಟಿಕೋನದಿಂದ. ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಜೀವಿಗಳು ಒಂದೇ. ಯಾವ ವ್ಯಕ್ತಿಯ ಬಗ್ಗೆಯಾಗಲಿ ಜೀವಿಯ ಬಗ್ಗೆಯಾಗಲಿ ಪ್ರಕೃತಿಗೆ ಹೆಚ್ಚು ಒಲವೂ ಇರುವುದಿಲ್ಲ, ವಿದ್ವೇಷವೂ ಇರುವುದಿಲ್ಲ. ಹಾಗಾಗಿ ಆಕಸ್ಮಿಕವೋ ಅಥವಾ ಬೇರೆ ನಿಯಂತ್ರಣ ಶಕ್ತಿಯೋ ಅಂತೂ ಮನುಷ್ಯರ ಜೀವನವನ್ನು ಒಂದು ಬಗೆಯಲ್ಲಿ ನಿಯಂತ್ರಿಸ್ತಾ ಇರುತ್ತೆ. ಯಾಕೆಂದರೆ ಬಹಳ ಸಂಕೀರ್ಣವಾದ ಈ ಪ್ರಾಕೃತಿಕ ವಿದ್ಯಮಾನಗಳಲ್ಲಿ ನಾವು ಅಂದುಕೊಂಡಿದ್ದೆಲ್ಲ ಕರಾರುವಾಕ್ಕಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿ ಇರಬಾರದು. ಹೀಗಾಗಿ ವ್ಯಕ್ತಿ ತನ್ನ ಮಿತಿಯನ್ನು ಅರಿತು ಮುಂದೆ ಹೋಗೋದು ಅತ್ಯಂತ ಅವಶ್ಯಕ. ತಾನು ಅಂದುಕೊಂಡಿದ್ದು ನೆರವೇರಲ್ಲ ಅಥವಾ ನೆರವೇರಲಿಲ್ಲ ಅನ್ನೋದು ವ್ಯಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ನಿರಾಶೆಯನ್ನು ತಂದರೂ ಅದು ಮುಂದಿನ ಕಾರ್ಯ ಪ್ರವೃತ್ತಿಯಾಗುವುದಕ್ಕೆ ಅಡ್ಡಿ ಆಗಬಾರದು. ಅಂದರೆ ಮನುಷ್ಯ ಸದಾಕಾಲ ಪ್ರಯತ್ನಶೀಲವಾಗಿಯೇ ಇರಬೇಕು. ಅದು ಸಫಲವಾಗಲಿ ವಿಫಲವಾಗಲಿ ಅನ್ನುವುದು ನಿಜವಾದ ತಾತ್ವಿಕ ನಿಲುವು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್.

0: ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ವಿವಿಧ ಭಾರತಿ 102.9 ಎಫ್ಎಂ.
1: ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:15:15. ಈಗ ಒಂದು ಬಿಟ್ಟನ್ನು ಕೇಳುವಂತಹ ಸಮಯ. ಏಳುಮಲೆ ಚಿತ್ರದ ಬಿಟ್ಟಿದು. ಜಿತಿನ್ ರಾಜ್ರವರ ಗಾಯನ, ನಾಗಾರ್ಜುನ್ ಶರ್ಮಾರವರ ರಚನೆ, ಇಮಾನ್ ಡಿ ರವರ ಸಂಗೀತ ಸಂಯೋಜನೆ.

ಮಾನ್ಸೂನ್ ರಾಗ ಚಿತ್ರದ ಬಿಟ್ಟೀಗ ಮುಡಿ ಬರ್ತಾ ಇದೆ. ತಂಡದವರ ಗಾಯನ ಪ್ರಮೋದ್ ಮರವಂತಿರವರ ರಚನೆ, ಅನೂಪ್ ಸೇನಿನ್ ರವರ ಸಂಗೀತ ಸಂಯೋಜನೆ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:34:53 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: 518 ವಾಟ್ಸ್ಆಪ್ ನಂಬರ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲ್ಯಾಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ಧ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ

ಸ್ಥಳದ ಅವಶ್ಯಕತೆ ಇದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25 ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

92.9 FM. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:46:08. ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜನದಲ್ಲಿ ನಾವು ಮಾತಾಡಿದಂಥ ವಿಷಯ ಹೋಪ್ ಎಂಬ ಬೆಳಕು, ದ ಲೈಟ್ ದಟ್ ಕೀಪ್ಸ್ ಅಸ್ ಗೋಯಿಂಗ್.

ಗಾನ ಭಜನ ಕಾರ್ಯಕ್ರಮದಲ್ಲಿ ಹೋಪ್ ಎಂಬ ಬೆಳಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಹೊರಗಿರೋಂಥ ಬೆಳಕು ನಮ್ಮ ಸುತ್ತಲೂ ಇರೋ ಕತ್ಲನ್ನು ದೂರ ಮಾಡುತ್ತೆ. ಬಟ್ ಹೋಪ್ ಅನ್ನೋ ನಮ್ಮ ಒಳಗಿರುವಂತಹ ಬೆಳಕು ಮನಸ್ಸಿನ ಭಯ, ನಿರಾಸೆ, ಒಂಟಿತನವನ್ನು ಕಡಿಮೆ ಮಾಡುತ್ತೆ. ಭರವಸೆ ನಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡುತ್ತೆ. ರಾತ್ರಿ ಕಳೆದ್ಮೇಲೆ ಬೆಳಕಾಗಲೇಬೇಕು ಅನ್ನೋದು ಯೂನಿವರ್ಸಲ್ ಟ್ರೂತ್. ಹಾಗೆಯೇ ಲೈಫ್ನ ಸ್ಟ್ರಗಲ್ಸ್, ಫೇಲ್ಯೂರ್ಸ್ ಇದೆಲ್ಲನೂ ಒಂದು ಫೇಸ್ನಲ್ಲಿ ಅನುಭವಿಸಲೇಬೇಕಾಗತ್ತೆ. ಬಟ್ ಆ ಫೇಸ್ ಮುಗಿದ್ಮೇಲೆ ಖಂಡಿತ ಬೆಳಕು ಬಂದೇ ಬರುತ್ತೆ. ಸಂಕಷ್ಟದ ದಿನಗಳು ಕಳೆದ್ಮೇಲೆ ಸಂತೋಷದ ದಿನಗಳು ಬಂದೇ ಬರುತ್ತೆ ಅನ್ನೋದನ್ನು ಪದೇ ಪದೇ ನೆನಪಿಸೋದೇ ಹೋಪ್. ಲೈಫ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ. ಸೊ ಭರವಸೆ ಅಂದರೆ ಸೋಲಾಗಬಾರ್ದು ಅಂತಲ್ಲ, ಸಾಕಷ್ಟು ಸಲ ಸೋತ ಮೇಲೂ ಮತ್ತೆ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡೋ ಛಲ. ಭರವಸೆ ಅಂದರೆ ಎಲ್ಲನೂ ಚೆನ್ನಾಗಿದೆ ಅಂತಲ್ಲ, ಮುಂದೆ ಏನು ಅಂತ ಕಾಣಿಸ್ದೇ ಇದ್ರೂ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ. ಭರವಸೆ ಅಂದರೆ ಎಲ್ಲ ಸಮಸ್ಯೆಗಳು ತಕ್ಷಣಕ್ಕೆ ಮುಗಿಯತ್ತೆ ಅಂತಲ್ಲ, ಮುಂದೆ ಹೆಜ್ಜೆ ಇಡೋದಕ್ಕೆ ಧೈರ್ಯ ಕೊಡುವಂಥ ಬೆಳಕು ಭರವಸೆ.

hope, the light that keeps us going and growing. So, let's always hope for the best. ಭರವಸೆ ನಮ್ಮೆಲ್ಲರ ಬಾಳನ್ನ ಸದಾ ಬೆಳಗುವಂಥ ಆಶಾ ಕಿರಣ ಆಗಿರಲಿ ಅಂತ ಆಶಿಸೋಣ ಸ್ನೇಹಿತರೆ. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋದು ಬಾಕಿ ಇದೆ. ನಿಮ್ಮೆಲ್ಲರ ಸಂದೇಶಗಳನ್ನ ಈ ಹಾಡಿನ ನಂತರ ನೋಡ್ತೀನಿ. ಕವಚ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ವ್ಯಾಸರಾಜ್ ಹಾಗೂ ತಂಡದವರ ಗಾಯನ, ಕೆ ಕಲ್ಯಾಣ್ ರವರ ರಚನೆ, ಅರ್ಜುನ್ ಜನ್ಯಾರವರ ಸಂಗೀತ ಸಂಯೋಜನೆ.

ಗಾನ ಭಜನಾ ಕಾರ್ಯಕ್ರಮನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ, ಯಾರೆಲ್ಲ ಮೆಸೇಜ್ ಮಾಡಿದರೆ ಅಂತ ನೋಡೋದಾದ್ರಿ. ನಾಗರಾಜ್ ಕುಡಿಕಲ್ ಗಂಗಾವತಿಯಿಂದ ಬದುಕಿನ ಬೆಳಕು ವಿಷಯ ಅರ್ಥ ಆಯ್ತು ಮೇಡಮ್, ನಾವು ಅಂದ್ಕೊಂಡಂತೆ ಜೀವನ ನಡೆಯೋದಿಲ್ಲ, ಜೀವನ ಅದಕ್ಕೆ ಬೆಳಕೇ ಬರಲಿ ಕತ್ತಲೇ ಬರಲಿ ಸ್ವೀಕರಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರ ಸಂದೇಶ ಇದು, ಬಸವರಾಜ್ ಕೊಳಕಿ ಗೋಕಾಕ್ನಿಂದ ಸಂದೇಶ ಕಳಿಸಿದ್ದಾರೆ. ಬದುಕಿನಲ್ಲಿ ಯಾರಾದರೂ ಕೈ ಬಿಟ್ಟರು ನನ್ನ ಸ್ವಂತ ಭರವಸೆ ಮೇಲೆ ಜೀವನ ಪರ್ಯಂತ ಬದುಕಬಲ್ಲೆ ಅನ್ನೋದು ಹೋಪ್, ಇದು ನನ್ನ ಅನುಭವ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ರವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಾರ ಸಂದೇಶ ಇದು, ಮೇಡಮ್ ನನ್ನ ಹೆಸರು ತಿಪ್ಪೇಸ್ವಾಮಿ, ಕೆಂಕೆರೆ ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಭರವಸೆ ಎಂದರೆ ನನ್ನ ಜೀವನದಲ್ಲಿ ನನ್ನ ತಂದೆ ನಾನು BA ಓದುವಾಗ ಮರಣ ಹೊಂದಿದರು. ನನ್ನ ತಾಯಿ ನನ್ನ ಶಿಕ್ಷಣವನ್ನು MA ಪೂರ್ಣ ಮಾಡಲು ಸಹಕಾರ ನೀಡಿದರು. ಯಾವುದೇ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ, ಆದರೂ ಸಹ ಬದುಕೋದಕ್ಕೆ ಭರವಸೆ ಅಂತ ಬಂದಿದ್ದು ನನ್ನ ತಂದೆಯವರ 2 ಎಕರೆ ಜಮೀನಿನಲ್ಲಿ ನೀರಾವರಿ ಮಾಡಿ ಒಳ್ಳೆಯ ಜೀವನ ಮಾಡಬಹುದಲ್ವಾ ಅಂತ 2 ಬೋರ್ವೆಲ್ ಕೊರೆಸಿ ಅಡಿಕೆ ಸಸಿ ನಾಟಿ ಮಾಡಿ ಉತ್ತಮ ಜೀವನ ಮಾಡ್ತಾ ಇದ್ದೀನಿ ಮೇಡಮ್, ನನಗೆ ಭೂಮಿ ತಾಯಿನೇ ಒಂದು ಭರವಸೆ ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಭರವಸೆಯು ಕನ್ನಡಿಯಂತೆ ಭಯಪಡಬೇಡ, ನಾನಿದ್ದೀನಿ ನಿನ್ನೊಟ್ಟಿಗೆ, ಈ ಸಮಯ ಹೀಗೆ ಇರಲ್ಲ, ಹಗಲು ಆದ ಮೇಲೆ ಇರುಳು, ನಮ್ಮ ಜೀವನವು ಕೂಡ ಬೇವು ಬೆಲ್ಲದಂತೆ ಅಂತ ಅನುಷಾರವರು ಸಂದೇಶ ಕಳಿಸಿದ್ದಾರೆ.

ಇದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ರವರ ಸಂದೇಶ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಶಿವರಾಜ ಸಂಕನಗೌಡ ಇವರು ಸಂದೇಶ ಕಳಿಸಿದ್ದಾರೆ. ಬೆಳಕಿನ ಬಗ್ಗೆ ಕವನ ಅಂತ ಇವರು ಒಂದಷ್ಟು ಸಾಲುಗಳನ್ನ ಬರೆದಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಸುಮಾರು 3-4 ವರ್ಷಗಳ ಹಿಂದೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದ್ದೆ. ನನ್ನ ಏಳಿಗೆಯನ್ನು ಸಹಿಸದ ನಮ್ಮವರೆಲ್ಲ ಒಂದಾಗಿ ನನ್ನ ಮೇಲೆ ತಿರುಗಿ ಬಿದ್ದಿದ್ರು. ಇನ್ನೇನು ಎಲ್ಲ ಮುಗಿದೇ ಹೋಯಿತು ಅಂದ್ಕೊಂಡಿದ್ದೆ, ಆದರೆ ಭರವಸೆ ಇನ್ನೂ ಪೂರ್ತಿಯಾಗಿ ಕಳೆದುಕೊಂಡಿರಲಿಲ್ಲ. ಕಡೆಗೆ ನಾವು ಊಹೆಯೂ ಮಾಡಿರದ ಕಡೆಯಿಂದ ಒಂದು ಸಹಾಯ ಬಂತು. ಏನೇ ಆದರೂ ಭರವಸೆ ಬಿಡಬಾರ್ದು ಅನ್ನೋದು ನನಗೆ ಇನ್ನಷ್ಟು ದೃಢವಾಯಿತು ಈ ಒಂದು ಘಟನೆಯಿಂದ ಅಂತ ಸಂದೇಶ ಕಳಿಸಿದ್ದಾರೆ ಎಸ್ ಸುನೀಲ್ ಕುಮಾರ್ ಗೌಡನ ಪಾಳ್ಯದಿಂದ. ಹಾಗೆಯೇ ಮಂಡಿಕಲ್ ಕೃಪಾ ಉಮೇಶ್ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ, ಗಾನ ಭಜನ ಕಾರ್ಯಕ್ರಮದಲ್ಲಿ ಕಥೆಗಳು ಮತ್ತು ವಿಷಯ ತುಂಬ ಚೆನ್ನಾಗಿದೆ. ಕೆಲವರು ಕೆಲವೊಂದು ವಿಷಯಗಳಿಗೆ ತುಂಬ ಭರವಸೆಯನ್ನು ಕೊಡ್ತಾರೆ, ಆದರೆ ಆ ಭರವಸೆ ಹೆಚ್ಚು ದಿನ ಇರುವುದಿಲ್ಲ. ಭರವಸೆಯನ್ನು ನಂಬಿದವರಿಗೆ ದ್ರೋಹ ಬಗೆದಂತೆ ಇದು ಅನುಭವದ ಮಾತಾಗಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀರಕ್ಷಾ ಚಿನ್ಮಯ ಸರಸ್ವತಿ ಶಿವಕುಮಾರ ಇವರ ಸಂದೇಶ ಬಂದಿದೆ. ಗೀತಾ ನಾಗಪ್ಪ ಶಿವಮೊಗ್ಗ ಗೋಪಾಲಗೌಡ ಸ್ಟೇಷನ್ ಬಿರಾದಾರ್ ಅವರ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ವೈಜನಾಥ್ ಬಿರಾದಾರ್ ಅವರ ಸಂದರ್ಶನ ಪ್ರಸಾರವಾಯಿತು, ಈ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ ಇವರು. ಹಾಗೆ ಇದೇ ಕಾರ್ಯಕ್ರಮವನ್ನು ಮೆಚ್ಚಿ ಮತ್ತೊಂದು ಸಂದೇಶ ಬಂದಿದೆ. ನಂಬರ್ ನಿವೇದ್ 915 ಇವರ ಸಂದೇಶ. ಶೈಲಿನಿ ಮುರಳೀಧರ್ ಅವರ ಸಂದೇಶ. ನೀವು ಹೇಳಿದಂಥ ಪುಟ್ಟಿಯ ಕತೆ ಸಿಂಪಲ್ ಆಗಿತ್ತು, ಪರಿಣಾಮ ಕಾರಿ ಕಥೆಯಾಗಿತ್ತು, ಅರ್ಥಪೂರ್ಣವಾಗಿತ್ತು. ಹಾಗೆ ಭರವಸೆ ಬೇಕು ಜೀವನದಲ್ಲಿ ಟಾಪಿಕ್ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಂದ್ರಮುಖಿ ITI ಲೇಔಟ್ ಮಲತಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಾರ್ಯಕ್ರಮದ ಗೀತೆಗಳು ಹಾಗೂ ವಿಷಯ ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 1109 ಇವರ ಸಂದೇಶ ಸಹ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದ ವಿಷಯ ಹಾಗೂ ಗೀತೆಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ವೈದ್ಯಕೀಯ ಎಂಬಿಬಿಎಸ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು 500 ಹೆಚ್ಚುವರಿ ಯುಜಿ ಸೀಟು ಹಾಗೂ ಪಿಜಿಗೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ವಿಶೇಷ ಚೇತನ ಮಕ್ಕಳ ಬೆಳವಣಿಗೆ, ಮನರಂಜನೆ ಹಾಗೂ ಅವರ ಸಾಮರ್ಥ್ಯ ವೃದ್ಧಿಸುವ ನಿಟ್ಟನಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಉಡುಪಿ ನಗರದ ಬ್ರಹ್ಮಗಿರಿಯ ಬಾಲಭವನದಲ್ಲಿ ವಿಶೇಷ ಮಕ್ಕಳಿಗಾಗಿ ಸಾಮರ್ಥ್ಯ ವನ ನಿರ್ಮಾಣವಾಗುತ್ತಿದೆ. ಕಾಮಗಾರಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಲಾನ್ಯಾಸ ನೆರವೇರಿಸಿದರು. ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಸಮೀಪದ ಹುಲ್ಲತ್ತಿ ರಸ್ತೆಯಲ್ಲಿ ಇಂದು ಸಂಭವಿಸಿದ ಅಪಘಾತದಲ್ಲಿ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹರಿಹರ ಮೂಲದ 35 ಮಂದಿ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣಗೆರೆ ಕಟ್ಟೆಯಿಂದ ಪಿರನ್ಗುಡ್ಡ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎಂದು ವರದಿಯಾಗಿದೆ. ಪಾಕಿಸ್ತಾನವು ಬಲೂಚಿಸ್ತಾನದಲ್ಲಿ ಭಿನ್ನಾಭಿಪ್ರಾಯವನ್ನು ನಿರ್ವಹಿಸುತ್ತಿರುವ ರೀತಿಯನ್ನು ಬಲೂಚಿಸ್ತಾನ ಹಕ್ಕುಗಳ ಕಾರ್ಯಕರ್ತೆ ಮತ್ತು ಬಲೂಚಿಸ್ತಾನ ಎಕ್ಜೆತಿ ಸಮಿತಿಯ ಮುಖ್ಯ ಸಂಘಟಕ ಡಾ ಮಹರಂಗ್ ಬಲೂಚ್ ತೀವ್ರವಾಗಿ ಟೀಕಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಡೆದ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ

ಭಾರತದ ಸಂಜನಾ 3 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಸಂಜನಾ ಅವರು ಸ್ನಾಚ್ನಲ್ಲಿ 96 ಕೆಜಿ, ಕ್ಲೀನ್ ಮತ್ತು ಜರ್ಕ್ನಲ್ಲಿ 124 ಕೆಜಿ ಸೇರಿ ಒಟ್ಟು 220 ಕೆಜಿ ಎತ್ತುವ ಮೂಲಕ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತೀಚಿನ ವರದಿ ಬಂದಾಗ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 49 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:03 ಆಗಿದೆ. ಈಗ ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಧೈರ್ಯಲಕ್ಷ್ಮಿ.
1: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಧೈರ್ಯಲಕ್ಷ್ಮಿ. ತಾರಾಗಣದಲ್ಲಿ ಅನಂತನಾಗ್, ಲಕ್ಷ್ಮಿ, ಅಂಬರೀಶ್, ಕೆಎಸ್ ಅಶ್ವಥ್ ಹಾಗೂ ತಾಯಿ ನಾಗೇಶ್. ಸಂಗೀತ ಜಿ ಕೆ ವೆಂಕಟೇಶ್. ನಿರ್ದೇಶನ ಗೋಪು.
2: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
3: ಏನಪ್ಪ ಶ್ಲೋಕನ ಮನಸ್ಸಲ್ಲಿ ಹೇಳ್ಕೋ ಅಂತ ಎಷ್ಟು ಸಲ ಹೇಳಿದ್ರು ಕೇಳದೆ ಹೀಗೇನೆ ಕೂಗೊಳ್ತೀಯಾ?
4: ಚೆನ್ನಾಗಿದೆ. ದೇವ್ರ ನಾಮನ ಘಂಟೆ ಹೊಡೆದಾಗ ಹೇಳಬೇಕು ಅಂತಾರೆ ಹಿರಿಯರು. ಅಲ್ಲ ಮಾಲತಿ, ಈ ಮನೆಯಲ್ಲಿ 4 ಶ್ಲೋಕ ಹೇಳ್ಕೊಳಕ್ಕೂ ಸ್ವಾತಂತ್ರ್ಯ ನಿಮ್ಮಪ್ಪನಿಗೆ. ಯಾಕಂತೆ?
3: ನಿಮ್ಮಪ್ಪ ಶ್ಲೋಕ ಹೇಳ್ಕೊಳ್ಳಿ ಬೇಡ ಅನ್ನೋಲ್ಲ, ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಬದ್ದೆಬ್ಸೋ ಹಾಗೆ ಕೂಕೊಂಡ್ರೆ ನಮ್ಗತಿ ಏನು ಅಂತ ರೇಗಿದ್ರು.
4: ಇದು ನನ್ನ ಮನೆ, ನಮ್ಮ ದೇವರು, ನನ್ನ ಶ್ಲೋಕ, ನನ್ನ ಕಲ್ತು ಬೇಕಾದಾಗ ಹೇಳ್ಕೊತೀನಿ. ಅವ್ರಿಗೇನಂತೆ?
5: ಅಪ್ಪ, ಅವ್ರ ಯಜಮಾನರು ಹಾರ್ಟ್ ಪೇಷಂಟ್ ಅಂತೆ. ಉಸಿರು ಹೆಸರಿಗೆ ದೇಹದಲ್ಲಿ ಎಲ್ಲೋ ಅಂಟ್ಕೊಂಡಿದೆ ಅಂತೆ. ದಿಢೀರ್ ಅಂತ ಸತ್ತಾದ್ರೆ ಉಸಿರು ಢಮಾರ್ ಅಂತೆ. ಅವ್ರು ಇನ್ನೇನು ಹೇಳಿದ್ರು ಗೊತ್ತಾ? ಉಸಿರು ಹೋದ್ರೆ ಪರವಾಗಿಲ್ಲ, ಅದು ಚಿಕ್ಕ ವಿಷಯ. ನಿಮ್ಮಪ್ಪನ ಕೂಗ್ ಕೇಳಿ ನಮ್ ಮನೆ ಎಮ್ಮೆ ಹಾಲು ಕೊಡದೆ ಒದ್ದು ಮುಂದಿನ 2 ಹಲ್ಲು ಮುರಿತು ಅಂದ್ರು.
4: ಅಯ್ಯೋ ಪಾಪಿ ಪಾಪಿ,
5: ನಾನು ಅದೇ ಹೇಳಿದೆಪ್ಪ. ಪಾಪಿ ಪಾಪಿ, ನೀನ್ ನಿನ್ ಎಮ್ಮೆನು ಗಂಡನು ಕರ್ಕೊಂಡು ಎಲ್ಲಾದ್ರೂ ಜಯನಗರ್ ಸೈಡ್ ಹೋಗ್ಬಿಡು ಅಂದೆ.
3: ನಮ್ಮ ಅಕ್ಕನ ಕೈಲಿ ಮಾತಾಡಿ ಜಯಿಸೋಕಾಗತ್ತಾ?
6: ಎಲ್ಲ ಬಂದ ಮೇಲೆ ಹೇಳು. ಯಾಕಯ್ಯಾ ಈಗ ಅರಿಸ್ತಿ? ನಿನ್ನ ಅರಿಚಾಟಗೆ ಪಕ್ಕದ ಮನೆಯವನು ನಾನ್ ಬೇರೆ ಪ್ರತ್ಯೇಕವಾಗಿ ಮಂತ್ರ ಹೇಳ್ಬೇಕಂತ ಬರೀ ಹೂ ಮಾತ್ರ
4: ಹಾಕ್ತಾಗಿದ್ದಾನೆ. ಫೆಲೋ ಅಂತ ಕಾಣುತ್ತೆ,
6: ಬಟ್ ಯು ಆರ್ ದಿ ಲೌಡೆಸ್ಟ್ ಫೆಲೋ.
4: ಹೌದಯ್ಯ, ಬಹಳ ದಿವಸದಿಂದ ನಿನ್ ಕಾಣ್ಲೇ ಇಲ್ವೆ.
6: ನಾನೇನ್ ನಿನ್ನ ಹತ್ರ ಸಾರ ಮಾಡ್ದನ ಕಾಣೋಕೆ? ಒಂದಿಲ್ಲಯ್ಯ, ಚಿಕ್ಕಮಗಳೂರು ಚಿಕ್ಕಣ್ಣ ಚಿಕ್ಕಮಗಳು ಚೊಕ್ಕಮ್ಮನ ಮದುವೆ ಇತ್ತಲ್ವಾ, ಅದಕ್ಕೆ ಹೋಗಿದ್ದೇ ಬರ್ಲಿಲ್ಲ.
7: ಹೌದೌದು, ತಾಳಿ ಇಲ್ಲ ಅಂದ್ರೆ ಮದ್ವೆ ಆಗುತ್ತೆ? ಹನುಮಂತಾಚಾರು ಬಾಲ ಆಡಿಸ್ತಿದ್ರೆ ಮದ್ವೆ ಆಗುತ್ತೇನು? ಅಂಕಲ್, ನಾನು ಕಾಲೇಜ್ಗೆ ಹೋಗ್ತೀನಿ, ಇವಳು ಹೆಚ್ಚಾಗಿ ಮಾತಾಡಲ್ಲ, ಮನೆಯಲ್ಲಿ ಅಪ್ಪನ ಜೊತೆಗೆ ಮಾತಾಡಕ್ಕೆ ಯಾರು ಇಲ್ಲ ಅಂತೆ, ಬೇಜಾರಾಗುತ್ತೆ.
4: ಹೌದು ಹನುಮು, ಬರ್ತಾ ಬರ್ತಾ ಯಾಕನ್ನ ರಿಟೈರ್ ಆಗೋದ್ನು ಅಂತ ಯೋಚನೆ ಆಗೋಗಿದೆ ಕಣೆಯ.
3: ಅಂಕಲ್, ನಿಮಗೊಂದು ಗುಡ್ ನ್ಯೂಸ್, ಕಾಲೇಜ್ ಸ್ಕಾಲರ್ಶಿಪ್ ಟೆಸ್ಟ್ ನಲ್ಲಿ ನಮ್ಮ ಅಕ್ಕ ಫಸ್ಟ್.
8: ಕಾಲೇಜ್ ಮಾತ್ರ ಅಲ್ಲಮ್ಮ, ಎಲ್ಲಾದ್ರಲ್ಲೂ ಅವಳೇ ಫಸ್ಟ್. ಬಾಯಾಡೋರು ಬಾಯಿ ಮುಗಿಸಿ ಬೀಗ ಹಾಕೋದಿಲ್ಲ, ಅವಳೇ ಫಸ್ಟ್. ಕೆಳದವ್ರ ಮನೆಯಲ್ಲಿ ನಡೆಯೋ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಅವಳೇ ಫಸ್ಟ್. ಅವಳಿಗಿರೋ ಧೈರ್ಯ ಸಾಹಸ ಬೇರೆ ಯಾರಿಗಮ್ಮ ಇದೆ? ನಿಜ ಹೇಳ್ಬೇಕಂದ್ರೆ ಅವಳು ಬರೀ ಲಕ್ಷ್ಮಿ ಮಾತ್ರ ಅಲ್ಲ, ಧೈರ್ಯ ಲಕ್ಷ್ಮಿ.
3: ಈಗ ನಿಮ್ಮಂತವರೆಲ್ಲ ನನ್ನನ್ನು ಹೊಗಳಿ ಹೊಗಳಿ ಆಟಕ್ಕೇರಿಸಿ ನಾನೇನಾದ್ರೂ ಸಾಧಿಸ್ಬೇಕು ಅಂತ ಹುಚ್ಚುಚ್ಚಾಗಿ ಮಾಡ್ಬಿಡ್ತೀನಿ. ಆಮೇಲೆ ಅಕ್ಕಪಕ್ಕದವರೆಲ್ಲ ನನ್ನನ್ನು ಕೈಯಾಳಿ ಜಗಳ ಗಂಟಿ ಅಂತ.
6: ಅಲ್ಲಿ ಬಿಡಮ್ಮ, ಅದಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಒಂದಿಲ್ಲ, ನಮ್ಮೂರಲ್ಲಿ ಜಗಳೂರ್ ಜಯಮ್ಮ ಅಂತ ಒಬ್ಳು, ಅವಳು ಹೂ ಮಾರವಳು.
3: ಅಂಕಲ್, ಇದೇ ಕನ್ಕದೇನ ಕಾದಂಬರಿನ?
6: ಸ್ವಲ್ಪ ಹೊತ್ತಾಗತ್ತೆ ಕಾದಂಬರಿ.
3: ನನ್ನ ಕಾಲೇಜ್ ಲೇಟ್ ಆಗ್ತಾ ಇದೆ, ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕರೆ ಕೇಳಲಾ? ಬರ್ಲ, ಟಿಫನ್ ಕೊಡುದಾ?
6: ಏನಯ್ಯ ನಿನ್ ಮಗಳು?
4: ಯಾರು ಇರ್ಲಿಲ್ಲ ಅಂತಿದ್ದೆ, ನೀನ್ ಬಂದ್ಬಿಟ್ಟು.
6: ನೀನ್ ಕೇಳ್ತೀಯ ಜಯಮ್ಮನ ಕತೆ?
4: ಓ ಅದಿರ್ಲಿ, ತಿರುಪತಿಗೆ ಹೋಗ್ಬಿಟ್ಟು ಬರೋಣ ಕಣಯ್ಯ, ಒಂದು 4 ದಿವಸ ನೆಮ್ಮದಿಯಾಗಿ ಯಾತ್ರೆ ಮುಗಿಸ್ಕೊಂಡ್ ಬರೋಣ.
6: ನೋ ಟೈಮ್,

0: ಏ ರಾಜು, ಒಂದ್ 2 ರೂಪಾಯಿ ಸಾಲ ಇದ್ರೆ ಕೊಡು.
1: ನನ್ನ ಹತ್ರ ಯಾಕೆ ಬರ್ಬೇಕಪ್ಪ? ನೋಡು, ಹನುಮಾನ್ ಭಕ್ತ ರಮೇಶ್ ಇದಾನಲ್ಲ, ಅವನ್ ಕೇಳು.
0: ರಮೇಶ ನೋಡಿದ್ಯ ಮೂರ್ತಿನ ಓಪನ್ ಆಗಿ ವಾಟ್ಸ್ ಮಾಡ್ತಾ ಇದ್ದಾವೆ.
2: ನಮ್ಗೆ ಯಾಕೋ ಗೋಳು, ಕೇಳೋಕ್ ಹೋದ್ರೆ ಕಸಿನ್ ಸಿಸ್ಟರ್ ಅಂತಾರೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದ ಹಾಗೆ ಆಡಿ ಕುಣಿದು ಮಜಾ ಮಾಡ. ಆದರೆ ನಾನು ನಿನ್ನ ಪರಮ ಭಕ್ತನಾದ ನನಗೆ ಮಾತ್ರ ಯಾವ ದುರಭ್ಯಾಸಗಳು ಬರದ ಹಾಗೆ ನೋಡಿಕೊಂಡು ನಿರ್ಮಲವಾದ ಬುದ್ಧಿ ಕೊಡು ತಂದೆ. ಜೈ ಬಜರಂಗ ಬಲಿ.
0: ಏ ರಮೇಶ, ಏನೌದು ಯಾವಾಗ್ಲೂ ರೂಮ್ ಅಲ್ಲಿ ಬಿದ್ದಿರ್ತೀಯಲ್ಲ, ಎಂಜಾಯ್ ಮಾಡಬೇಕಾದ ಏಜ್ನೆಲ್ಲ ವೇಸ್ಟ್ ಮಾಡ್ತಾ ಇದೆಯಲ್ಲ. ನೋಡು ಮಾನ ಜೊತೆಯಲ್ಲಿ
3: ಈ ಕಾರ್ಪೊರೇಷನ್ ಬಸ್ಗಳು ಒಂದಾದ್ರೂ ಟೈಮಿಗೆ ಬರ್ತಾವ? ಆಫೀಸ್ ಲೇಟ್ ಆಗ್ಬಿಡ್ತು. ಎಷ್ಟು ಗಂಟೆ ಆಯ್ತು ಮೇಡಮ್?
4: ಏನು
3: ಗಂಟೆ ಗಂಟೆ?
4: ನಿಮ್ ಕೈನಲ್ಲಿ ವಾಚ್ ಕಟ್ಕೊಂಡು ನನ್ನ ಟೈಮ್ ಕೇಳ್ತಾ ಇದ್ದೀರಾ? ನಾಚಿಕೆ ಇಲ್ಲ ನಿಮ್ಗೆ? ಮ್ಯಾನರ್ಸ್ ಇಲ್ಲ ಅವರಿಗೆಲ್ಲ. ಆಟೋ
5: ಹುಡುಗಿ ಹತ್ರ ಒದೆ ತಿಂದಿಯಾ?
6: ಟೈಮ್ ಕೇಳಿದ್ರೆ ಕಪಾಳ ಕುಡಿಯೋದಾ?
3: ಅದು ಅವ್ರ ತಪ್ಪಲ್ಲ ಸ್ವಾಮಿ. ವಾಚ್ ಕಟ್ಕೊಂಡಿದ್ದು ಓಡಲ್ಲ ಅಂತ ಅವ್ರಿಗೇನು ಗೊತ್ತು? ನನ್ನ ಕರ್ಮ
7: ತಗೊಳು. ನನ್ನ ಮಗಳು ಫಸ್ಟ್ ಕ್ಲಾಸ್ ಪಾಸ್ ಮಾಡಿದಾಳೆ.
4: ಏನಿದು ಅವಾಂತರ ಬುದ್ಧಿ? ಒಂದು ತಗೊಳಕ್ ಹೇಳಿದ್ರೆ ಗೋಲ್ ಬಂದಿರಲ್ಲ. ಒಂದ್ ನಿಮಿಷ ಅಷ್ಟೇ.
8: ಓ ಸುಂದರೇಶ, ಎಷ್ಟೇ ನಿನ್ ಮಗಳು ಜಗಳ ಗಂಟಿ ಜಗಳಿ ಆಯ್ದ್ರು ಮಾತು ಕಾಪಾಡ್ಬಿಟ್ಲು ಗೊತ್ತಾ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳಿದ್ರು ಪಾಸ್ ಮಾಡೇಬಿಟ್ಲು.
4: ಇದೇ ಬೇಡ ಅನ್ನೋದು ವಯಸ್ಸಿನ ಅಡ್ವಾಂಟೇಜ್ ತಗೊಂಡು ಹೆಣ್ಮಕ್ಕಳನ್ನ ಮುಟ್ಟಿ ಮುಟ್ಟಿ ಮಾತಾಡೋರು ನೋಡಿದ್ರೆ ನನ್ ತುಂಬಾ ಕೋಪ ಬರುತ್ತೆ. ಜಾಗೃತ
8: ಕೇಳದೆ ಮುಟ್ಬಿಟ್ಟಮ್ಮ.
4: ಏನ್ರಿ ಕಣ್ ಕಾಣಿಸಲ್ವಾ? ಕನ್ನಡ ಯಾಕೆ ಹಾಕೊಂಡಿರೋದು?
8: ಅಯ್ಯಯ್ಯೋ, ನಾನು ನಿಮ್ಮ ಅಪ್ಪ
4: ಬೇಡ ಅನ್ನೋದು ಇದೆ. ನೀವು ಮಾಡೋ ಅಕ್ರಮಕ್ಕೆ ನಮ್ಮ ಅಪ್ಪನ ಯಾಕೆ ಹೇಳಿದೀರ ನೀವು?
8: ಈಗ ನಾನು ಮುಟ್ಬೇಡ ಅಂತ ಹೇಳ್ತೀಯ, ನೀನ್ ಮುಳುಗ್ಬಿಟ್ಟಿ ಅಂತ ಹಿಡ್ಕೋ ನೀರ್ನಲ್ಲಿ. ಯಾರು ಕಾಪಾಡೋದು?
4: ನನಗೆ ಸ್ವಿಮ್ಮಿಂಗ್ ಗೊತ್ತು, ನೀರೇನ್ ಬರ್ಬೇಕು.
9: ಮಾವ ಜಾಸ್ತಿ ಓದಿಲ್ಲ ಅಂತ ಈಗ ನನ್ಗೆ ಅವಮಾನ ಆಗ್ತಾ ಇದೆ.
10: ಯಾಕೋ ಆಗ ತಿಳ್ಕೊತೆ.
8: ಯಾರೀ ಹುಡುಗ?
10: ನನ್ನ ಸೋದರಳಿಯಪ್ಪ, ಊರಿಂದ ಬಂದಿದ್ದಾನೆ. ಹೆಚ್ಚಿಗೆ ಓದ್ದೆ ಹೋದ್ರು ಊದುಬತ್ತಿ ಫ್ಯಾಕ್ಟ್ರಿ ಇಟ್ಕೊಂಡು ಚೆನ್ನಾಗಿದ್ದಾನೆ.
11: ಓದ್ದೇಗಿದ್ರು ಹುಡುಗ ಘಮ ಘಮ ಅಂತ ವಾಸನೆ ಆಗಿದ್ದಾನೆ.
4: ಇವತ್ತು ನನಗೆ ತುಂಬಾ ಪ್ರೋಗ್ರಾಮ್ಸ್ ಇದೆ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬೇಕು, ನಾನು ನೋಡ್ಕೊಂಡು ಬರ್ತೀನಿ. ಹೋಗಿ.
8: ಹೌದು, ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ ಬಿಡ್ಬೇಕಾ?
4: ಅಲ್ಪ ಬುದ್ಧಿ. ಗುಡ್ ಮಾರ್ನಿಂಗ್ ಸರ್.
2: ಗುಡ್ ಮಾರ್ನಿಂಗ್
4: ಸರ್. ಡ್ರಾಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ ಸರ್.
2: ನಾನು ಹೇಳಿದ್ನೆ, ನಾನು ಹೇಳಲಿಲ್ಲ, ಅದು ನಟರಾಜನ್ ಸೆಕ್ಷನ್ಗೆ ಸೇರಿದ್ದು.
12: ನಟರಾಜ ಲೀವ್ ಇವತ್ತು, ನಾನು ಮಧ್ಯಾಹ್ನ ಲೀವ್ ಹಾಕಿ
2: ಉದ್ಧಾರವಾಯ್ತು. ಮೊದ್ಲೇ ಆಫೀಸ್ನಲ್ಲಿ ನನ್ ಜೊತೆ 3 ಜನ ಗಂಡಸರು, ಅದರಲ್ಲಿ ಇಬ್ರು ರಜೆ ಹಾಕ್ಬಿಟ್ರೆ ನಾನೊಬ್ನೇ ಇಷ್ಟು ಜನ ಹೆಂಗಸರು ಮಧ್ಯ.
4: ಯಾಕೆ ಸರ್ ಹೆಂಗಸರು ಅಂದ್ರೆ ಅಷ್ಟು ಭಯ? ಹೆದರ್ಕೊಳ್ತಿರ್ಲ ಯಾಕೆ?
2: ಮೊದ್ಲೇ ಏನೋ ಅಂದಂತೆ, ಅದರಲ್ಲೂ ಪಟಾರ ಅಂತ ಕೆನ್ನೆ ಹೊಡೆದ್ರೆ ಗೊತ್ತಾಗತ್ತೆ ಕೆನ್ನೆ ಹೊಡೆದ್ರ. ಯಾರು ಕೆನ್ನೆ ಹೊಡಿತಾರೆ? ಯಾರು ಹೊಡೆದಿಲ್ಲ, ಸುಮ್ಮನೆ ಅಂದೆ ಅಷ್ಟೇ. ಭಯಗೆ ಏನು ಇಲ್ಲ, ಭಕ್ತಿ ಅಷ್ಟೇ. ಅಲ್ಲ ಭಕ್ತಿನೂ ಅಲ್ಲ, ಅದು ಬಿಟ್ಬಿಡಿ ಸುಮ್ಮನೆ.
4: ಸರ್ ನಿಮ್ಮ ಕಲ್ಯಾಣ
2: ನೋಡಿ ಅಮ್ಮ, ಮದುವೆ ಕಲ್ಯಾಣ ಈ ವಿಷಯನೆಲ್ಲ ನನ್ನ ಹತ್ರ ಹೇಳ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ.
4: ಹಾಗಲ್ಲ ಸರ್, ನಮ್ಮ ಆಫೀಸ್ ಪಿಯೋನ್ ಕಲ್ಯಾಣಪ್ಪ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟ ಅಂತ ಹೇಳೋಕ್ ಬಂದೆ ಅಷ್ಟೇ.
2: ಆಗ ಹೋಗ್ಬಿಟ್ನ, ಒಳ್ಳೇದಾಯ್ತು. ಅದೇನ್ ಮಹತ್ವದ ವಿಷಯನ ನನಗೆ ಹೇಳುವಂತದ್ದು?
4: ನಾನು ಈ ಕೆಲಸಕ್ಕೋಸ್ಕರ ಇಂಟರ್ವ್ಯೂಗ್ ಬರ್ತಿರೋದು ಇದೇ ಮೊದಲನೇ ಸಲ. ಎದೆ ಹೊಡ್ಕೊಳ್ತಾ ಇದೆ.
13: ಇದಕ್ಕೆ ಯಾಕೆ ಹೆದರ್ಕೋಬೇಕು? ಆನ್ಸರ್ ಗೊತ್ತಿದೆಯೋ ಇಲ್ವೋ, ಏನೋ ಒಂದು ಡಮಲ್ ಡಮಲ್ ಅಂತ ಹೇಳ್ಬಿಟ್ಟು ಬರ್ಬೇಕು.
4: ಏನೇ ಆದ್ರೂ ಈ ಕೆಲಸ ನಮ್ಗೆ ಯಾರಿಗೂ ಸಿಗೋಲ್ಲ. ಈ ಕಾಲದಲ್ಲಿ ವೇಕೆನ್ಸಿ ಸಿಗ್ಬೇಕಾದ್ರೆ ನೀರಿನ ಹಾಗೆ ಹಣ ಚೆಲ್ಬೇಕು, ಇಲ್ಲ ಅಂದ್ರೆ ಸ್ಟ್ರಾಂಗ್ ರೆಕಮೆಂಡೇಶನ್ ಇರ್ಬೇಕು. ಅವೆರಡೂ ನಮಗೆ ಅಲ್ಲ.
13: ನೋಡು, ನನ್ನ ಹತ್ರ ರೆಕಮೆಂಡೇಶನ್ ಇಲ್ಲ, ದುಡ್ಡು ಇಲ್ಲ, ಆದ್ರೂ ಈ ಕೆಲಸ ನಂದೇ. ಚಾಲೆಂಜ್
14: ಕ್ಯಾಂಡಿಡೇಟ್ ನಂಬರ್ 5 ಲಕ್ಷ್ಮಿ. ಯಾರು?
13: ನಾನೇನಪ್ಪ, ಬಿಟ್ಬಿಡು, ಹರಾಜ್ ಹೋಗ್ಬೇಡ, ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್.
15: ಯು ಆರ್ ಲಕ್ಷ್ಮಿ?
13: ಎಸ್ ಸರ್.
15: ಯು ಆರ್ ಒರಿಜಿನಲ್ ಸರ್ಟಿಫಿಕೇಟ್?
13: ಎಸ್ ಸರ್, ಐ ಹ್ಯಾವ್ ಬ್ರಾಟ್ ದೆಮ್.
15: ದಟ್ಸ್ ಆಲ್ ರೈಟ್.
14: ನೌ ಯು ಆನ್ಸರ್ ದಿ ಕ್ವೆಶ್ಚನ್.
13: ಥ್ಯಾಂಕ್ ಯು ಸರ್.
15: ಸಪೋಸ್ ಯು ಡೋಂಟ್ ಗೆಟ್ ದ ಜಾಬ್, ವಾಟ್ ಯು ಇಂಟೆಂಡ್ ಟು ಡೂ?
13: ಐ ಹ್ಯಾವ್ ನೋ ಇಂಟೆನ್ಷನ್ ಸರ್. ಐ ವಿಲ್ ಬಿ ಟೆರಿಬಲಿ ವರೀಡ್.
15: ಅಬೌಟ್ ಯುವರ್ ಫ್ಯೂಚರ್?
13: ನೋ, ಅಬೌಟ್ ದಿಸ್ ಕಂಪನಿ. ದಿಸ್ ಕಂಪನಿ ಇಸ್ ಗೋಯಿಂಗ್ ಟು ಲೂಸ್ ಅ ವರ್ದಿ ಕ್ಯಾಂಡಿಡೇಟ್. ಡು ಯು ಲೈಕ್ ದಿ ಆನ್ಸರ್ ಸರ್?
14: I like it.
13: Ooh,
14: I
13: really
14: like
13: it. Thank you very much, sir. Okay.
16: Could you tell me the distance between Madras and Delhi by rail route?
13: I can't, sir.
16: Why?
13: I always fly.
14: Really intelligent answer. Very intelligent answer.
13: Thank you.

0: Very much, sir.
1: Have you studied Shakespeare?
0: Yes, sir.
1: How do you like As You Like
0: It? I don't like it.
1: Why?
0: Shakespeare wrote it in a comedy way, but our lecturer made it as a total tragedy, oh, sir.
1: Really, I feel sorry. That's all right. Suppose you are given a responsible job here. What plans do you have to improve this concern?
0: Sir, I don't have belief in giving false promises. I have belief in performance, sir.
1: Performance?
0: Yes, sir.
1: Really nice. Really nice.
2: ಚೆನ್ನಾಗಿ ಆನ್ಸರ್ ಮಾಡಿದ್ಯಾ? ತುಂಬಾ ಡಿಫಿಕಲ್ಟ್ ಕ್ವಶನ್ ಸಾ.
0: ಹೋಗೆ, ಕೇಳಿದ್ಕೆಲ್ಲ ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ. ನೀನು ಹೇಳಿದ್ದೆಲ್ಲ ರೆಕಮೆಂಡೇಶನ್, ಅದಕ್ಕೆ ಯಾರನ್ನಾದ್ರೂ ಹಿಡಿಬೇಕು. ನಮಸ್ಕಾರ ಸರ್.
1: ನಮಸ್ಕಾರ. ನಿಮ್ಮನ್ನ ಎಲ್ಲೋ ನೋಡಿದ ಹಾಗಿದೆ.
0: ಬೆಳಗ್ಗೆ ಇಂಟರ್ವ್ಯೂನಲ್ಲಿ ನನ್ನ ಹೆಸರು ಹೆದರ್ಕೋಬೇಡಿ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ ಇಂಟರ್ವ್ಯೂನಲ್ಲಿ
1: ನೋಡಿರ್ಬೋದಲ್ಲ. ಗಮನಿಸಲಿಲ್ಲ,
0: ನೀವು ತುಂಬಾ ಮೋಸ ಸರ್.
1: ಯಾಕೆ? ನಾ ಬರೀ ಕ್ವಶನ್ ತಾನೇ ಕೇಳಿದೆ.
0: ಅದೇ ಸರ್, ಕ್ವೆಶನ್ಸ್ ಎಲ್ಲ ತುಂಬಾ ಇಂಟೆಲಿಜೆಂಟ್ ಆಗಿತ್ತು. ಅದು ಹೇಗ್ ಸರ್? ಅದು ಕಾಫಿ ಕುಡಿಯೋಣ ಸರ್?
1: ಕಾಫಿ ಈಗ ಯಾಕೆ
0: ಕುಡಿಯೋಕ್ ಸರ್? ದುಡ್ಡು ಬ್ಯಾಗ್ ಅಲ್ಲಿ ಇದೆ ಸರ್ ನನ್ನ ಹತ್ರ.
1: ಸರಿ,
0: ಬನ್ನಿ ಹೋಗೋಣ.
1: ಸರಿ,
0: ಪರವಾಗಿಲ್ಲ ಸರ್, ನೀವು ಕೂತ್ಕೊಳ್ಳಿ.
1: ಥ್ಯಾಂಕ್ ಯು.
0: ಬೇರೆ ಎರಡು ಜಾಂಗ್ರಿ, ಎರಡು ಕಪ್ ಕಾಫಿ. ಕಾಫಿನಲ್ಲಿ ಶುಗರ್ ಬೇಕು?
1: ನನಗೆ ಡಯಾಬಿಟಿಸ್ ಇಲ್ಲ.
0: ಕಾಫಿನಲ್ಲಿ ಶುಗರ್ ಬೇಕಂತೆ? ಬೇಗ ತಗೊಂಡ್
1: ಬಾಕಮ್ಮ.
0: ಸರ್, ನಾನ್ ಪ್ರೀತಿಯಿಂದ ಕೊಡೋವಾಗ ನೀವು ಬೇಡ ಅನ್ಬಾರ್ದು ಸರ್.
1: ಯು ಆರ್ ವೆರಿ ಸ್ಮಾರ್ಟ್ ಅಂಡ್ ಸೂಟ್. ತುಂಬಾ ಚುಟಿ ಆಗಿದೆಯಲ್ಲ.
0: ಹೀಗೆ ಸರ್ ಎಲ್ಲರೂ ಹೇಳೋದು.
1: ಯಾಕಮ್ಮ, ಏನಾಯ್ತು? ಯಾಕಲ್ತಾ ಇದೀಯಾ
0: ಸರ್? ನಾನ್ ಎಷ್ಟು ಸ್ಮಾರ್ಟ್ ಆಗಿದ್ರೆ ಏನ್ ಪ್ರಯೋಜನ ಸರ್? ನಾನು ತುಂಬಾ ಬಡವ್ರ ಮನೆಯಿಂದ ಬರ್ತಾ ಇದ್ದೀನಿ ಸರ್. ನಾನ್ ಸಂಪಾದನೆ ಮಾಡಿದ್ರೇನೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಊಟ ಸರ್. ಇದೆಲ್ಲ ನೋಡ್ಬೇಡಿ, ಈ ಸೀರೆ ಬಳೆ ಎಲ್ಲ ಪಕ್ಕದ ಮನೆಯಿಂದ ತಗೊಂಡ್ ಬಂದೆ ಸರ್. ಸೆಲೆಕ್ಷನ್ ಕಮಿಟಿಯಲ್ಲಿ ನೀವೇ ದೊಡ್ಡ ಆಫೀಸರ್ ಅಂತ ಹೇಳಿದ್ರು.
1: ಹೌದು,
0: ನೀವು ಸ್ವಲ್ಪ ಕರ್ಣಿ ತೋರಿಸಿದ್ರೆ ನಮ್ ಸಂಸಾರ ಉದ್ಧಾರ ಆಗುತ್ತೆ ಸರ್.
1: ಅದ್ ಸರಿ, ನಾಳೆ ಒಂದು ಬ್ಯಾಚ್ ಇಂಟರ್ವ್ಯೂಗ್ ಬರುತ್ತೆ. ಟೂ ಮೆನಿ ಕಾಂಪ್ಲಿಕೇಶನ್, ರೆಕಮೆಂಡೇಶನ್ ಫ್ರಮ್ ಹೈ ಲೆವೆಲ್. ಇಷ್ಟಕ್ಕೆ ಬಿಡ್ತಾರಾ? ಇವತ್ ಬೆಳಿಗ್ಗೆ ಒಬ್ಬ ಹುಡುಗ ಏನ್ ಮಾಡ್ದಾಗ ಗೊತ್ತೆ, 2,000 ರೂಪಾಯಿ ಕವನಲ್ಲಿ ಹಾಕಿ ತೋರಿಸ್ತಾನೆ
0: ನಿಮಗೆ.
1: ಅಯ್ಯೋ, ನನಗಲ್ಲ, ನನ್ನ ಪಕ್ಕದಲ್ಲಿ ಕೂತಿದ್ದೆಲ್ಲ ಒಬ್ಬ ಆಫೀಸರ್, ಅವ್ರಿಗೆ ತೋರಿಸ್ತಾನೆ
0: ಸರ್. ನನ್ನ ಹತ್ರ ಇರೋದೆಲ್ಲ ಬರೀ ಕ್ವಾಲಿಫಿಕೇಶನ್ ಸರ್. 2,000 ರೂಪಾಯಿ ನನ್ನ ಹತ್ರ ಇಲ್ಲ ಸರ್.
1: ಲಂಚ ಅಂತಲ್ಲ, ಹೇಗಾದ್ರೂ ವಿಶ್ವಾಸನೂ ತೋರ್ಬೋದು.
0: ಓಹೋ, ಪ್ರೆಸೆಂಟೇಷನ್ ಸರ್? ನನ್ನಂತ ಬಡವಳ ಹತ್ರ ಪ್ರೆಸೆಂಟೇಶನ್ ಕೊಡೋಕೆ? ಇಲ್ಲ ಸರ್, ದೇವ್ರು ಕೊಟ್ಟಿರೋದಿಲ್ಲ ಸ್ವೀಟ್ ತಗೊಳ್ಳಿ.
1: ಇರ್ಲಿ,
0: ಆ ದೇವ್ರು ಕೊಟ್ಟಿರೋದಿಲ್ಲ ರೂಪ, ಯೌವನ ಅಷ್ಟೇ ಸರ್.
1: ನಿಜವಾಗಿಯೂ ನೀನು ತುಂಬಾ ತುಂಬಾ ಲಕ್ಷಣವಾಗಿದೆಯಾ?
0: ಹೌದ್ ಸರ್.
1: ಅತ್ತು ಆಯ್ತು, ಆಯ್ತು. ಹಿಮಂತ ಅವರು ಕೆಲಸ ಸಿಗೋವರೆಗೂ ಹೀಗೆ ಹೇಳ್ತಾರೆ.
0: ಇಲ್ಲ ಸರ್, ನಾನು ಖಂಡಿತವಾಗ್ಲೂ ಕೈ ಕೊಡಲ್ಲ ಸರ್. ಈ ಉದ್ಯೋಗ ನನಗೆ ಸಿಕ್ಕಿದ್ರೆ ನಾನು ನಿಶ್ಚಯವಾಗ್ಲೂ. ಹೌದ್ ಸರ್.
1: ಹಾಗಾದ್ರೆ ಖಂಡಿತ ನಾನೇನೋ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸ್ತೀನಿ.
0: ಇಲ್ಲ ಸರ್, ಸೀಟ್ ತಗೊಳ್ಳಿ ಸರ್.
1: ಆಗ್ಲಿ.
0: ಅಯ್ಯೋ, ಕೆಳಗೆ ಬಿದ್ದಿಲ್ಲ, ಯಾರು ನೋಡಿಲ್ಲ, ತಗೊಳ್ಳಿ.
3: ಹನುಮೋ, ಹನುಮೋ,
4: ನನಗೆ
3: ಹ್ಯಾಪಿ ನ್ಯೂಸ್.
4: ಏನು?
3: ನನ್ ಮಗಳಿಗೆ ಕೆಲಸ ಸಿಕ್ತು ಕಣಯ್ಯ.
4: ಹೌದಾ?
3: ಫಸ್ಟಲ್ ಅಕೌಂಟೆಂಟ್. ಬಹಳ ಸಂತೋಷ, ಬಹಳ ಸಂತೋಷ. ಲಕ್ಷ್ಮಿ
5: ಅವಳು ಆರ್ಡಿನರಿ ಲಕ್ಷ್ಮಿ ಅಲ್ಲ, ಅದೃಷ್ಟ ಲಕ್ಷ್ಮಿ.
3: ಸದ್ಯ ದೇವರು ಕಂಡುಬಿಟ್ಟ.
0: ಹೌದಾ? ಅಪಾಯಿಂಟ್ಮೆಂಟ್ ಆರ್ಡರ್ ಬಂತ? ಅಯ್ಯಯ್ಯೋ. ಗುಡ್ ಮಾರ್ನಿಂಗ್ ಸರ್.
5: ಗುಡ್ ಮಾರ್ನಿಂಗ್. ನೀವು ಇವತ್ತೇ ಆಫೀಸ್ಗೆ ಜಾಯ್ನ್ ಆಗಬಹುದು.
0: ಥ್ಯಾಂಕ್ ಯು ಸರ್.
5: ಏನಮ್ಮ, ಯಾಕೆ ಅಳ್ತೀಯ?
0: ಸರ್, ಆವತ್ತು ನಾನು ಇಂಟರ್ವ್ಯೂಗೆ ಬಂದಿರೋವಾಗ ಇಲ್ಲಿ ಒಬ್ಬರು ದಪ್ಪ ಕೂತಿದ್ರಲ್ಲ ಸರ್.
5: ಹೌದು, ಮಿಸ್ಟರ್ ರಾಮರಾವ್.
0: ಹಾ, ಮಿಸ್ಟರ್ ರಾಮರಾವ್ ಅವ್ರು ನನ್ನ ಹತ್ರ ಹೇಳಿದ್ರು ನಾನ್ ಶಿಫಾರಸು ಮಾಡಿದ್ಮೇಲೆ ನಿನಗೆ ಕೆಲಸ ಸಿಕ್ಕಿತ್ತು, ಅದಕ್ಕೆ ನಿನ್ನ ಯವ್ವನ ಕೊಡ್ಬೇಕು ಸರ್.
5: ನಿಜವಾಗಲು?
0: ಹೌದ್ ಸರ್. ಈ ವಿಷಯದಲ್ಲಿ ಯಾಕೆ ಸರ್ ನಾನು ಸುಳ್ಳು ಹೇಳ್ಬೇಕು ಸರ್? ಹೆಂಗಿಸ್ರೆಲ್ಲ ಮುಂದೆ ಬರಬೇಕು, ಮುಂದೆ ಬರಬೇಕು ಅಂತ ದೊಡ್ಡ ಭಾಷಣ ಮಾಡ್ತಾರೆ.
6: ಮುಂದೆ ಬಂದ್ರೆ ಏನೋ ಸರ್ ಗತಿ?
5: ಐ ಆಮ್ ಸೋ ಸಾರಿ, ಇದು ನನ್ನ ಡಿಪಾರ್ಟ್ಮೆಂಟ್ಗೆ ಅವಮಾನ. ನಾನು ಅವರನ್ನು ಗಮನಿಸ್ಕೊಳ್ತೇನೆ. ನೀವು ಇವತ್ತೇ ಡ್ಯೂಟಿಲಿ ಜಾಯಿನ್ ಮಾಡಬಹುದು
0: ಸರ್. ನೀವು ಹೋಗಿ ಅವ್ರ ಹತ್ರ ಏನಾದ್ರೂ ಹೇಳ್ಬಿಟ್ಟು ಅವ್ರು ಕೋಪ ಮಾಡ್ಕೊಂಡು ನನ್ನ ಕೆಲ್ಸಕ್ಕೆ ತೊಂದ್ರೆ ಬಂದ್ರೆ?
5: ನಥಿಂಗ್ ಡೂಯಿಂಗ್. ಅವ್ರ ಮೇಲೆ ಆಗಲೇ ಬೇಕಾದಷ್ಟು ಕಂಪ್ಲೇಂಟ್ಸ್ ಬಂದಿದೆ.
0: ಹೌದಾ ಸರ್? ಆದ್ರೆ ಇದನ್ನ ಸೇರಿಸ್ಕೊಳ್ಳಿ, ನಾನು ತುಂಬಾ ಅದೃಷ್ಟದಲ್ಲಿ ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.
7: ಇಲ್ಲಿ ನೀವೇನ್ ಕೆಲಸ ಮಾಡ್ತೀರಿ
0: ಸರ್? ಈ ಆಫೀಸ್ ಅಲ್ಲಿ ನೀವೇನ್ ಸರ್ ಕೆಲಸ ಮಾಡ್ತಾ ಇದ್ದೀರಿ? ಆಫೀಸ್ ವರ್ಕಿಂಗ್ ಅವರ್ 6 ಅವರ್. ಇದ್ರಲ್ಲಿ 3 ಗಂಟೆ ನಶೆ ಹಾಕೊಳಕ್ ಹೋಗುತ್ತೆ, 2 ಗಂಟೆ ಖರ್ಚಿ ತಗೊಂಡು ಮೂಗ್ ಒರೆಸ್ಕೋತೀರಿ ನೀವು. ಒಂದು ಗಂಟೆ ಕ್ಯಾಂಟೀನ್.

0: ಹೋಗಿ ಕೂತ್ಕೊಂಡು ಕಾಫಿ ಕುಡಿತೀರಿ, ಇನ್ನೇನ್ ಸರ್ ಕೆಲಸ ಮಾಡ್ತೀರಿ ನೀವು?
1: ಏ ಬಾಯಾಳಿ, ನನ್ನ ಹತ್ರ ತಲಹಟ ಮಾಡಿದ್ರೆ ಹಲ್ಲು ಕಳಚಿ ಬಿಡ್ತೀನಿ. ಮನೆಯಲ್ಲಿ ಪಾತ್ರೆ ತೊಳೆಯೋದು ಬಿಟ್ಬಿಟ್ಟು ಇಲ್ಲಿಗೆ ಬಂದು ನನ್ನ ಪ್ರಾಣ ತೆಗಿತೀರಿ ದರಿದ್ರಗಳೇ.
2: ಇಷ್ಟು ಶಾರ್ಟ್ ಟೈಮ್ ನಲ್ಲಿ ಎಲ್ಲ ಪಿಕಪ್ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಪ್ರಮೋಷನ್ ಡೆಫಿನೆಟ್ ಆಗಿ ಸಿಗುತ್ತೆ. ಒನ್ ಮೋರ್ ಥಿಂಗ್, ಐ ವಿಲ್ ಸಜೆಸ್ಟ್ ಇಫ್ ಯು ಟೇಕ್ ಅ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್.
3: ವಿತ್ ಆಲ್ ಯುವರ್ ಬ್ಲೆಸಿಂಗ್ಸ್.
2: ವೆರಿ ಗುಡ್
0: ಅಕ್ಕ, ಇನ್ನೊಂದ್ ಸ್ವಲ್ಪ ಹೂ ಇಲ್ಲ.
4: ಇದೇನು ತಲೆನ ಗೂಡೇನಾ, ಎಲ್ಲ ಸಾಕು.
0: ಅಕ್ಕ, ನಿನ್ ನೋಡಕ್ ಬರೋ ಗಂಡು ಈ ದುಂಡು ಮಲಗ ಘಮಘಮಕ್ಕೆ ತಲೆ ತಿರುಗಿ ನಿನ್ ಕಾಲ್ ಮೇಲೆ ಬೀಳ್ಬೇಕು.
5: ಲಕ್ಷ್ಮಿ, ಇವತ್ತೊಂದು ದಿನ ನೀನು ತುಂಬಾ ಸಮಾಧಾನವಾಗಿರ್ಬೇಕು.
4: ನಮಸ್ಕಾರ.
0: ಇವನು ನನ್ನ ಮಗ ಶ್ರೀಕಾಂತ್, ಮೈಸೂರಿನಲ್ಲಿ ಕೆಲಸ
6: ಬರ್ದಿದ್ರಲ್ಲ.
7: ನಾನು ಹನುಮಂತಾಚಾರ್ ಅಂತ, ಇವರು ಫ್ಯಾಮಿಲಿ ಫ್ರೆಂಡು.
6: ಸರ್, ಫಾರ್ಮಾಲಿಟೀಸ್ ಎಲ್ಲ ಬೇಗ ಮುಗಿಸ್ಬಿಡಿ, ನಾಳೆ ನಾನು ಊರ್ಲಿರ್ಕು, ಯಾಕೆಂದ್ರೆ ಕ್ರಿಕೆಟ್ ಮ್ಯಾಚ್ ಇದೆ.
7: ಸರ್, ಕ್ರಿಕೆಟ್ ಬೇರೆ ಆಡ್ತೀರಾ? ಹೌದು, ಕ್ರಿಕೆಟ್ ಅಲ್ಲಿ ನೀವು ಫುಲ್ ಬ್ಯಾಕ್ ಬೇಕಾ?
6: ಅಂಪೈರ್.
7: ಓಹೋ, ಸಿಟಿ ಹೊಡೆಯವ್ರ ಸಾರು ಸ್ಥಳ.
6: ಕೇಳೋದೇನಿದ್ರು ನಮ್ಮ ಆಕೆನೆ ಕೇಳಿ, ಇಲ್ಲಿ ನಾನು ಮಾತಾಡಬಾರ್ದು ಅಂತ ಆರ್ಡರ್ ಆಗಿದೆ.
0: ಇವರು ಚನ್ನಪಟ್ಟಣ.
7: ಆಹಾ, ನೋಡ್ದಾಗಲೇ ಖಚಿತವಾಯಿತು.
0: ಹ್ಮ್, ನಮ್ಮ ಅಪ್ಪ ಅಮ್ಮ ಮಾಯ ಚಂದ್ರ.
7: ಬೇಷ್ ಬೇಷ್.
4: ನಮಸ್ಕಾರ.
0: ನಮಸ್ತೆ.
8: ಇವಳು ನನ್ನ ಮಗಳು ಲಕ್ಷ್ಮಿ, ಎಂಎ ಪಾಸ್ ಮಾಡಿದಾಳೆ, ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್. ಇವಳು ಇವಳ ತಂಗಿ.
9: ಮನೇಲಿ ಸೂಪರಿಂಟೆಂಡೆಂಟ್ ಅಕ್ಕರಷ್ಟು ಹೋಗಲಿಲ್ಲ.
0: ಹೌದು, ನಿನಗೆ ಆಫೀಸ್ನಲ್ಲಿ ಎಷ್ಟು ಸಂಬಳ?
4: ರೆವೆನ್ಯೂ ಸ್ಟ್ಯಾಂಪ್ ಹಿಡ್ಕೊಂಡು 1,073.50 ರೂಪಾಯಿ.
0: ಓ, 1,000 ಮೇಲೇನಾ?
6: ನೋಡಿ ಸರ್, ಅವ್ರಿಗಿಂತ ನನಗೆ 124 ರೂಪಾಯಿ ಕಮ್ಮಿ ಸಂಬಳ. ಈಗ ಹೇಳ್ಬಿಡಿ.
9: ವಾದಿ ಸರ್, ಹೆಂಡತಿಗಿಂತ ಕಮ್ಮಿ ಸಂಬಳ ತಗೊಂಡ್ರೆ ಅವಮಾನ ಅಂತ ಹೆಡ್ ಆಫೀಸ್ ಬಂದ್ಬಿಡಿ, ಸೇರ್ಸ್ಕೊಡ್ತಾರೆ.
8: ತಪ್ಪ ತಿಳ್ಕೊಬಿಡಿ, ಅವನ್ ಯಾವಾಗ್ಲೂ ಹೀಗೆ ಹೊರಗೊಂದು ಹೊರಗೊಂದು ಇಲ್ಲ.
0: ನಾವು ಊರಿಗೆ ಹೋಗಿ ಮತ್ತೆ ಬರ್ತೇವೆ, ನಾವು ಕಾಗದ ಬರೀತೀವಿ ಹೇಳ್ತೀವಿ ಅನ್ನೋ ಈ ತರಲೆ ಮಾತುಗಳು ನನಗೆ ಹಿಡ್ಕೊಲ್ಲ. ನನಗೆ ತೋರಿದ್ದನ್ನ ತೆಂಗಿನಕಾಯಿ ಹೊಡೆದಾಗ ಹೇಳ್ಬಿಡ್ತೀವಿ. ಹೆಣ್ಣು ನನಗೆ ತುಂಬಾ ಹಿಡ್ತಿದೆ.
9: ಆದ್ರೂ ಅವ್ರ ಬಾಯಿಂದ ಅಭಿಪ್ರಾಯ ಬಂದ್ರೆ ನಮಗೆ ತೃಪ್ತಿ.
8: ನಮ್ಮಮ್ಮ ಓಕೆ ಅಂದ್ಮೇಲೆ ನಂದು ಓಕೆನೆ.
7: ಆಯ್ತು
8: ಲಕ್ಷ್ಮಿ.
4: ನೋ ಕಮೆಂಟ್.

0: ಪಾಪ, ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ರಾಣಿ ಇದ್ದಾಗಿದ್ಲು. ಓಹೋಹೋ, ಅದೇನು ಜೋರು, ಅದೇನು ದಿಮಾಕು.
1: ಈಗ ನೋಡ್ತೇನೆ ಎಷ್ಟೊಂದು ಬದಲಾಯಿಸ್ಬಿಟ್ಟಿದ್ದಾಳೆ.
0: ಯಾವ ಸಮಸ್ಯೆನೂ ನನ್ನ ತನಕ ತರದೆ ಎಲ್ಲ ತಾನೇ ನಿಭಾಯಿಸ್ತಾ ಇದ್ದಾಳೆ. ನಾ ಹೇಳ್ತೀನಿ, ನನಗೊಬ್ಬ ಗಂಡು ಮಗ ಇದ್ದನ್ನು ಇಷ್ಟೊಂದು ಜವಾಬ್ದಾರವನ್ನು ಹೊರತಿದ್ದೋ ಇಲ್ವೋ.
2: ಅಷ್ಟೇ ಅಲ್ಲಪ್ಪ, ನನ್ನ ಮದುವೆಗೆ ಬೇಕಾದ ವಸ್ತು, ಒಡವೆ, ಪಾತ್ರ, ಪದಾರ್ಥಗಳನ್ನ ಅಕ್ಕ ಆಗ್ಲೇ ರೆಡಿ ಮಾಡಿಬಿಟ್ಟಿದ್ದಾಳೆಪ್ಪ.
0: ನನಗೆ ಗೊತ್ತಿದೆಯಮ್ಮ. ಅವಳ ಮದುವೆ ಒಂದ್ ರೀತಿ ಸೆಟ್ಲ್ ಆಯ್ತು ಅಂತ ಸಂತೋಷ ಆದ್ರೂ, ಮುಹೂರ್ತ ದಿನ ಹತ್ರ ಬರ್ತಾ ಬರ್ತಾ ನನಗಂತೂ ಅವಳನ್ನ ಹೇಗಪ್ಪ ಬಿಟ್ಟಿರೋನು ಚಿಂತೆ ಕಾಡ್ತಾ ಇದೆ. ಇಡೀ ಸಂಸಾರದ ಭಾರನೇ ಹೊತ್ತಿರೋ ಅವಳು ನಮ್ಮಿಂದ ದೂರ ಆದ್ರೆ ನಾಳೆ ನಮ್ಮ ಸ್ಥಿತಿ ಏನಾಗುತ್ತೋ ಅನ್ನೋದು ಒಂದು ಆತಂಕ ಕಣಮ್ಮ ನನಗೆ.
2: ಚೆನ್ನಾಗಿದೆಯಪ್ಪ ನೀವ್ ಹೇಳೋದು. ಅವಳಿಗೆ ಅಂತ ಒಂದು ಒಳ್ಳೆ ಭವಿಷ್ಯ ಒದಗಿ ಬಂತಲ್ಲ ಅಂತ ಸಂತೋಷ ಪಡೋದು ಬಿಟ್ಟು.
0: ಸಂತೋಷ ಪಡ್ತೀನಮ್ಮ, ಸಂತೋಷ ಪಡ್ತೀನಿ ತಾಯಿ. ಆದ್ರೆ ಕೈ ತುಂಬಾ ಸಂಪಾದನೆ ಮಾಡ್ತಾರೋ ಹೆಣ್ಣು ನಮ್ಮಿಂದ ದೂರ ಆಗ್ತಾಳೆ ಅಂತಂದ್ರೆ, ನಾನು ಒಬ್ಬ ಮನುಷ್ಯನೇ ಅಲ್ವೇ, ಸ್ವಾರ್ಥ ಯಾರಂತಾನೆ ಬಿಟ್ಟಿದೆ.
2: ಬೀಗರು ಬಂದ್ರಪ್ಪ ಆರ್ತ್ ರೆಡಿ,

0: ಗಂಡೆ ಇನ್ನು ರೆಡಿ ಇಲ್ವೇ?
1: ಯಾಕಪ್ಪ ಏನಾಯ್ತು?
2: ಆಗೋದೇನು, ಬೀಗರ್ನ ಕರ್ಕೊಂಡು ಬರ್ಬೇಕು ಅಂತ ರೈಲ್ವೆ ಸ್ಟೇಷನ್ ವರೆಗೆ ಹೋಗಿದ್ದು. ಸ್ಟೇಷನ್ ಅಲ್ಲಿ
0: ರೈಲ್ವೆ ಇಂಜಿನ್ ಗೆ ಕಲ್ಲಿದ್ದಲು ಹಾಕುವನಿಂದ ಹಿಡಿದು
2: ಬಾವಿಟ ತೋರಿಸೋ ಗಾರ್ಡ್ ವರೆಗೂ 3 ಫರ್ಲಾಂಗ್ ಹುಡುಕಿದ್ವು, ಯಾರು ಇಳಿದಿಲ್ಲ.
1: ಈ ಟ್ರೈನ್ ಅಲ್ಲೇ ಬರ್ತೀವಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ರಲ್ಲ.
3: ಅದೇ ಮಾ, ನನಗೂ ಅರ್ಥವಾಗ್ತಾ ಇಲ್ಲ. ಎಲ್ಲರಾದ್ರೂ ತಲೆ ತಗ್ಸೋ ಹಾಗಾಗೋಯ್ತಲ್ಲಪ್ಪ. ಲಕ್ಷ್ಮಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನೆಲ್ಲ ಖರ್ಚು ಮಾಡಿಸಿ ತುಂಬ ಮಾಡ್ಕೊಂಡ್ಬಿಟ್ಲು. ಅಲ್ಲಿ ನೋಡ್ತು ಅಂತಂದ್ರೆ
4: ಹಣದ ಮಾತಿರ್ಲಿ ಮಾವ, ಅವಳು ಭವಿಷ್ಯನೇ ಹಾಳು ಮಾಡಿದ್ರಲ್ಲ. ಇಂಥ ಅನ್ಯಾಯ ಮಾಡೋಕೆ ಅವ್ರಿಗೆ ಎಷ್ಟು ಧೈರ್ಯ? ಆ ಹುಡುಗ ಎಷ್ಟು ಓದಿದ್ರೇನು, ಏನು ಮಾಡಿದ್ರೇನು?
2: ಯಾಕೋ ಕೇಳ್ಬೇಕಾದವರೇ ಸುಮ್ಮನೆ ಇರುವಾಗ ನೀನ್ ಯಾಕೋ ಹೊಡ್ಕೋತಿಯಾ?
5: ಛೇ ಅಂಕಲ್, ಸ್ವಲ್ಪ ಸುಮ್ಮನೆ ಇರಿ. ಅವ್ರು ಬರ್ಲಿಲ್ಲ, ಮದುವೆ ನಿಂತು ಹೋಗುತ್ತೆ ಅಷ್ಟೇ ಅಲ್ಲ.
3: ಏನಮ್ಮ ನೀ ಹೇಳ್ತಿರೋದು? ಇದು ನಿನ್ ಬಾಳಿನ ಪ್ರಶ್ನೆ ಅಲ್ವೇ?
5: ಯಾವ್ದಪ್ಪ ಬಾಳು? ಅವ್ರು ಬರ್ಲಿಲ್ಲ ಅಂದ ತಕ್ಷಣ ನಾನೇ ನೇಣಾಕೊಂಡ್ ಬಿಡ್ತೀನ. ಅಪ್ಪ, ನಾವೆಲ್ಲ ಕಾರ್ನಲ್ಲಿ ಒಂದು ಊರಿಗೆ ಹೊರಡ್ತೀವಿ. ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ದೇವ್ರ ದಯವಿಂದ ಅಕಸ್ಮಾತ್ ನಾವು ಮಾತ್ರ ಉಳ್ಕೊಂಡ್ ಬಿಟ್ರೆ ಅಲ್ಲೇ ಕೂತ್ಕೊಂಡು ಅಳ್ತೀವೋ, ಇಲ್ಲ ಇನ್ನೇನಾದ್ರೂ ಕನ್ವಿನ್ಸ್ ನೋಡ್ಕೊಂಡು ಊರ್ ಸೇರೋ ಟ್ರೈ ಮಾಡ್ತೀವೋ? ಐ ಟೇಕ್ ಥಿಂಗ್ಸ್ ಜಸ್ಟ್ ದಟ್ ವೇ ಅಪ್ಪ. ಇಲ್ಲ ಅಂದ್ರೆ
3: ನೀ ಧೈರ್ಯವಂತ ಕಣಮ್ಮ, ನಾನು ಹೇಳಿನ ತಂದೆ ನನ್ನ ಸಂತ ನಿಮಗೆ ಅರ್ಥವಾಗುತ್ತೆ.
2: ಯಾಕೋ ಹೂವಾಡ್ತಿ, ನಾ ಯಾಕೋ ಇರೋದು ಬಿಡ್ತೀರೇನು? ನೇರ ಗಂಡ ಹತ್ರ ಹೋಗ್ತೀನಿ, ಅವನ್ ಜುಟ್ಟು ಇಟ್ಕೊಂಡು ದರ ದರ ದರ ಅಂತ ಹೇಳ್ಕೊಂಡು ಬರ್ತೀನಿ. ಅಕಸ್ಮಾತ್ ಆಗಿ ಅವನ್ ಜುಟ್ಟೆ ನನ್ನ ಕೈ ಬಂದ್ಬಿಟ್ರೆ ನಾನು ಗುಂಡಾಗಳನ್ನ ಕಳಿಸಿ ಹೊರ್ಸ್ಕೊಂಡು ಬಂದು ಮನೆ ಮೇಲೆ ಕೂಡಿಸ್ತೀನಿ.
4: ಬಾ ಮಾ,
2: ಕೋಪ ಬರುವಾಗ ತಡಿಬೇಡ.
4: ಇಲ್ಲ ಮಾವ, ಬೀಗರು ಬಂದ್ಬಿಟ್ರು.
2: ಬಂದ್ರು
4: ಬಸ್ ಇಂದ ಇಳಿದಿದ್ದಾರೆ.
2: ಹೊರಕ್ ಮುಂಚೆ ಯಾಕೆಲ್ಲ ಈ ಗಲಾಟ ಬರ್ತೀರಿ? ನನಗ್ ಗೊತ್ತು ಅವ್ರು ಹೇಗೂ ಬರ್ತಾರೆ ಅಂತ. ಬರೋಕ್ ಮುಂಚೆ ಯಾಕೆ ಈ ಕೂಗಾಡ್ತೀರಿ?
0: ಪ್ರಯಾಣ ಎಲ್ಲ ಹೇಗಿತ್ತು?
6: ಬಸ್ ಪ್ರಯಾಣ, ಮೈಯೆಲ್ಲ ಕುಲುಕಿ, ಬಿಸಿಲು ಬೇರೆ ಜಾಸ್ತಿ. ನೋಡಿ ನನಗ್ ಬಾಡಿ ಎಲ್ಲ ಪೇನ್ ಆಗಿದೆ, ನನಗೊಂದು ರೂಮ್ ಬೇಕು.
3: ಮಾಡಿ ಮೇಲೆ ಮುಂದ್ಗಡೆ ರೂಮ್ ಏನೇ ನಿಮ್ಗೆ?
6: ಓಕೆ ಓಕೆ, ನಾನ್ ನೋಡ್ಕೋತೀನಿ. ನಮ್ ಫ್ರೆಂಡ್ಸ್ ನೆಲ್ಲ ಸ್ವಲ್ಪ ಚೆನ್ನಾಗ್ ಗಮಿಸಿ.
1: ಭಾಸ್ಕರ್ ಕಾಫಿ ಕುಡಿದ್ಯಾ?
7: ಆಮೇಲೆ ಕುಡಿಯೋಣ ಬಿಡು.
1: ಬನ್ನಿ ಬನ್ನಿ ಕೂತ್ಕೊಳ್ಳಿ.
7: 4 ಆರೆಂಜಸ್, 1, 2, 3, 4, 5 ಆರೆಂಜಸ್.
8: ಅಮ್ಮ ಇವಳಮ್ಮ ಭಯ್ಯಯ್ಯ, ತಲೆ ಕಾಲಿ ಕಿವಿ ಕಾಲಿ, ಒಳ್ಳೆ ಕಲಸುಡುಗೆ ಹಾಗೆ ಇದ್ದಾಳಮ್ಮ.
9: ಮಣಿ ತುಂಬಿರ್ತೀಯ ಇಲ್ವೋ? ಇವಳು ಮದುವೆ ಹೆಣ್ಣಿನ ತಂಗಿ ಮಾಲತಿ, ಇವರು ನಮ್ಮಣ್ಣ ಗಂಡಿಗೆ ಸೋದ್ರ ಮಾವ.
8: ನನಗೂ ಮಾವನೇ, ಶುದ್ಧ ಜುಕ್ಕ ಜಿಪ್ಪನಾದ್ರೇಸ್ರ.
9: ಇನ್ಮೇಲೆ ನೀನು ನಮ್ಮ ಸಂಸಾರದಲ್ಲಿ ಒಬ್ಳಾಗ್ಬಿಟ್ಟೆ. ಅದ್ರ ಬಗ್ಗೆ ನಿಂಗ್ ಮೊದಲೇ ತಿಳಿಸ್ಬಿಟ್ರೆ ಹೊಣೆ ಏನು ಅಂತ ಗೊತ್ತಾಗುತ್ತೆ, ಧೈರ್ಯ ಬರುತ್ತೆ. ಆಮೇಲೆ ಕಣ್ ಕಟ್ಟು ಕಾಡ್ನಲ್ಲಿ ಬಿಟ್ಟಾಗ ಆಗ್ಬಾರ್ದು ನೋಡು.
8: ಕಾಡ್ನಲ್ಲಿ ಅಲ್ಲಮ್ಮ, ಸಿಒಟಿ ಕಾಟ್ನಲ್ಲಿ ಅಂದ್ರೆ ಮಂಚದ ಮೇಲೆ ಅಂತ.
10: ಪರವಾಗಿಲ್ವೇ ಇಂಗ್ಲಿಷ್ ಮಣಿ, ಏನೋತಿಯ ಭಾವನ ತಂಗಿ?
8: ನೋ ಕ್ಲಾಸ್, ಹೋಸ್ಟಲ್ಲಿ ಇಂಗ್ಲಿಷ್ ಓದ್ತಾ ಇದ್ದೀನಿ. ಹೊರಗಡೆ ಹೋದ್ರೆ ಕೆಟ್ಟೋಗ್ಬಿಡ್ತೀನಂತೆ, ಅದಕ್ಕೆ ನನ್ಗೆಲ್ಲ ಪೋಸ್ಟಲ್ಲೇ ಮಾಡೋದು.
9: ಲಕ್ಷ್ಮಿ, ನಾನ್ ಯಾಕೆ ಬಂದೆ ಅಂದ್ರೆ ಮುಖ್ಯವಾಗಿ ಈ ವಿಷಯ ಹೇಳೋಕೆ.
8: ಹೌದು ಹೌದು,
9: ನಮ್ಮ ಯಜಮಾನ್ರು ಇದೇ ನಿಮ್ಮೂರೇಮ್ಮ, ಅವ್ರಿಗೆ ನೀನು ಹೆಚ್ಚಿಗೆ ಮರ್ಯಾದೆ ಕೊಡೋ ಗೋಜಿಲ್ಲ. ಮನೇಲಿ ಹೋಸಲಿ ಇದ್ದಾಗೆ ಅವರು ಲಕ್ಷಣಕ್ಕಿರ್ಬೇಕು ಅಷ್ಟೇ
8: ಅಷ್ಟೇ,
9: ಹೋಗೋವಾಗ ದಾಟ್ಕೊಂಡು ಹೊರಟೋಗ್ಬಿಡ್ಬೇಕು ಅಷ್ಟೇ
8: ಅಷ್ಟೇ ಅಷ್ಟೇ.
9: ಆಮೇಲೆ ನಿನ್ನ ಸಂಬಳ ಏನಾದ್ರೂ ಬಂದ್ ಕೇಳಿದ್ರೆ 1 ರೂಪಾಯಿ ಕೊಡ್ಕೊಡ್ದು, ತರೋದಿಲ್ಲ ನನ್ನ ಕೈಲೆ ಕೊಡು. ಯಾಕೆ ಅಂದ್ರೆ ಮನೆ ಖರ್ಚು ಎಷ್ಟಿರುತ್ತೆ ಅಂತ ಹೆಂಗಸ್ರಿಗೆ ತಾನೇ ಗೊತ್ತಿರೋದು, ನಿನ್ನ ಗಂಡ ಕೂಡ ನನ್ನ ಪಕ್ಕನೇ.
5: ಇಲ್ಲಿ ನೋಡಿ, ಕೋಪ ಮಾಡ್ಕೋಬೇಡಿ, ಹೇಳ್ತೀನಿ ಅಂತ. ನೀವು ವಯಸ್ಸಲ್ಲಿ ದೊಡ್ಡವರು, ನನ್ನ ಕುತ್ತಿಗೆಯಲ್ಲಿ ಇನ್ನೂ ತಾಳಿ ಬಿದ್ದಿಲ್ಲ. ಈಗಲೇ ನಿಮ್ಮ ಕುಟುಂಬ ವ್ಯವಹಾರದಲ್ಲ ನನ್ನ ಹತ್ರ ಹೇಳೋದು ನನಗೆ ಸ್ವಲ್ಪ ಕೂಡ ಹಿಡಿಸ್ಲಿಲ್ಲ. ಕಾರಣ ತಿಳಿದೆ, ನಾನು ಸ್ವಲ್ಪ ಜಾಸ್ತಿ ಹೋದ್ಬಿಟ್ಟೆ. ಅರ್ಥ ಮಾಡ್ಕೊಂಡ್ರೆ ಸಂತೋಷ.
9: ಓದಿದೋಳು ನಾಜೂಕಾಗಿರ್ಬೇಕು ಅಂತ ನೋಡ್ತೀಯ, ಶುದ್ಧ ಬುಡ್ಬುಡಿಕೆ ಸಂಸಾರ ಇದ್ದಾಗಿದೆ.
5: ಹೇಯ್, ಈ ಎಲ್ಲಾರ ಮನೆ ದೋಸೆನೂ ತೂತೆ. ಸಂಪಾದನೆ ಮಾಡೋ ಹೆಣ್ಣು ಸೊಸೆಯಾಗಿ ಬರಬೇಕು, ಅವಳ ಸಂಬಳ ಯಾರ ಕೈನಲ್ಲಿ ಕೊಡೋದು? ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಇರೋ ಪ್ರಾಬ್ಲಮ್ಸ್. ಪಾಪ ಇವ್ರು ಸ್ವಲ್ಪ ಫ್ರಾಂಕ್ ಆಗಿ ಕೇಳ್ಬಿಟ್ರು ಅಷ್ಟೇನೆ.
6: ಸಾ, ನಮ್ ಸ್ನೇಹಿತರೆಲ್ಲ ಮದುವೆ ಅಡುಗೆ ನೋಡ್ಬೇಕು ಅಂತ ಇದಾರೆ, ಸ್ವಲ್ಪ ಇಲ್ಲಿಗೆ ಬರ ಹೇಳ್ತೀರಾ?
3: ಇಲ್ಲಿಗೆ ಬರ ಹೇಳ್ಬೇಕೆ?
6: ಎಸ್, ಇಲ್ಲಿಗೆ.
3: ಯಾಕೆ ಹಸೆ ಮಣೆ ಮೇಲೆ ನೋಡ್ಬೋದಲ್ಲ?
6: ಅದಲ್ಲ ಸಾರ್, ಅದಕ್ಕೆ ಮುಂಚೆ ನೋಡ್ಬೇಕು ಅಂತ ತಾನೆ. 2 ನಿಮಿಷ ಬಂದೋದ್ರೆ ಸಾಕು, ಹೇಳಿ ಕಳಿಸ್ತೀರಾ?
3: ಸಾರಿ ಹೇಳಿ ಅಂದ್ರೆ, ನಮ್ಮ ಮನೇಲಿ ಇದೆಲ್ಲ ಪದ್ಧತಿ ಇಲ್ಲ. ಏನೋ ಹಿರಿಯರು, ನಿಮ್ ತಾಯಿಯವರು, ನಿಮ್ಮ ಅಣ್ಣಂದ್ರು ಪರವಾಗಿಲ್ಲ, ಸ್ನೇಹಿತರು ಚಪ್ಪರದಲ್ಲಿದ್ದಾಗಲೇ ಜೋಡಿಯಾಗಿ ನೋಡ್ಲಿ. ಸಾರಿ ಹನುಮ, ಅದೇನೇ ಬಲ್ಪ್ ಹಾಗೂ ರೀತಿ ಇದೆ?
11: ಅದು ಕನೆಕ್ಷನ್ ಸರಿ ಇಲ್ಲ.
12: ಶ್ರೀಕಾಂತ್, ನಿಮ್ ಮಾವ ಚೆನ್ನಾಗಿ ಮುಖ ಮುರಿದ್ರು.
13: ಮದುವೆ ಗಂಡು ಕೇಳ್ತಿದ್ದಾನೆ, ದಾಕ್ಷಿಣ್ಯ ಆಗಲ್ಲ ಅಂದ್ಬಿಟ್ರೆ.
11: ಲೀವ್ ಇಟ್ ಐಸೆ, ಈ ಊರ್ ಜನಗಳೇ ಹೀಗೇನೆ, ತುಂಬಾ ಖಂಡಿತವಾದಿಗಳು.
14: ಮದುವೆ ಹೆಣ್ಣನ್ನ ಫ್ರೆಂಡ್ಸ್ ನೋಡೋದ್ರಲ್ಲಿ ಏನ್ ತಪ್ಪು? ಇದು ನಮ್ಗೆ ಇನ್ಸಲ್ಟ್ ತಾನೆ.
15: ಸಾರಿ ಕಣ್ರು, ಅವ್ರ ಪರವಾಗಿ ನಾನು ಕೇಳ್ಕೊತೀನಿ.
14: ಇಂಥ ಚಿಲ್ಲರೆ ವಿಷಯಕ್ಕೆ ಇಷ್ಟು ಮಾಡಿದ್ರೆ ಮದುವೆ ಆದ್ಮೇಲೆ ಆ ಮನುಷ್ಯ ಎಷ್ಟು ಅಧಿಕಾರ ಮಾಡ್ಬೋದು.
11: ಸರಿ ಸರಿ, ಮಾವನಿಗೆ ಎದುರ್ಕೊಂಡು ಅಳಿಯಾದ ಶ್ರೀಕಾಂತ್ ಇರ್ಲಿ ಬಿಡು.
14: ಸುಮ್ಮನೆ
15: ನನಗೂ ಇನ್ಸಲ್ಟ್. ಮಾವ ಮಾವ
11: ಏನಪ್ಪ
15: ನಡು, ಹೆಣ್ಣನ್ ರೂಮ್ಗೆ ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲ ಹೆಣ್ಣನ್ ನೋಡ್ಬೇಕು ಅಂತ ಹೇಳಿ ಅವಳನ್ನ ಇಲ್ಲಿ ಕರ್ಕೊಬ.
11: ನಾನ್ ಯಾಕೆ ನಿನ್ ತಾಯಿನ ಕಳಿಸು?
15: ಅವ್ರ ಅಪ್ಪನಿಗೋಗಿ ಹೇಳು ಇದ್ ನನ್ನ ಆಡ್ರು ಅಂತ. ಅವ್ರು ಸಕ್ ಮುರಿಲೇಬೇಕು. ಹೆಣ್ಣಿರೋರ್ಗೆ ಇಷ್ಟೊಂದು ಅಹಂಕಾರ. ನನ್ನ ಫ್ರೆಂಡ್ಸ್ಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡಿದ್ರೆ ನಾ ಹೆಣ್ಣನ್ ಕಟ್ಕೊಳಲ್ಲ, ಈ ಮದುವೆ ನಡೆಯಲ್ಲ ಅಂತ ಹೇಳ್ಬಿಡಿ.
13: ಏನೋದು ಏನೇನೋ ಬಗುಳ್ತಾ ಇದೀಯಾ?
15: ಏನೋ ಓದಿದಾಳೆ, ಕೆಲಸದಲ್ಲಿದ್ದಾಳೆ, ನಾಗರಿಕಳಾಗಿ ನಡ್ಕೋತಾಳೆ ಅಂತ ಈ ಮದುವೆಗೆ ಒಪ್ಕೊಂಡ್ರೆ ಛೀ, ಈಗ ಹಳ್ಳಿ ಗುಗ್ಗುವಾಗಿ ನಡ್ಕೋತಾಳೆ ಅಂತ ಯಾರಿಗ್ ಗೊತ್ತು?
11: ಹೌದು, ನಾಳೆ ಮದುವೆ ಆದ್ಮೇಲೆ ಕೋಶ ಹಾಕೊಂಡ ಹೋಗ್ತಾಳ ಆಫೀಸ್ ಕೇಳು.
15: ಕರೆಕ್ಟ್ ರಾಮ್. ಮಾವ ಈ ಮದುವೆ ನಿಲ್ಸು.
9: ಚೆನ್ನಾಗಿರೆ ಕಣೋ ನೀನ್ ಹೇಳೋದು, ಬೀಗ್ರು ಹಳೆ ಕಾಲದವರು, ಅವ್ರು ಏನೋ ಅಂದ್ರು ಅಂತ.
15: ಹಳೆ ಕಾಲದವ್ರಾದ್ರೆ ಹಳ್ಳಿ ಗುಗ್ಗು ನೋಡಿ ಸಂಬಂಧ ಬೆಳೆಸಬೇಕಾಗಿತ್ತು. ಈ ಶ್ರೀಕಾಂತ್ ಜೊತೆ ಅಲ್ಲ ನಡೆಯೋ ಈ ಮದುವೆ ನಡೆಯಲ್ಲ.
13: ಶ್ರೀಕಾಂತ್ ಏನೋ ನೀನ್ ಹೇಳ್ತಾ ಇರೋದು, ಅವ್ರು ಎಷ್ಟು ಹಣ ಖರ್ಚು ಮಾಡಿ ಈ ಮದುವೆ ಏರ್ಪಾಡು ಮಾಡಿದ್ದಾರೆ?
15: ಮಾವ ಇಂಥ ಪ್ರವಾಸ ಮಾಡಿಬಿಟ್ಟು ನನಗೆ ತಲೆ ಕೆಟ್ಟೋಗಿದೆ. ನಡು, ಯಾರೇನೇ ಹೇಳಿದ್ರು ನನ್ನ ನಿರ್ಧಾರ ಚೇಂಜ್ ಮಾಡೋಕ್ಕಾಗಲ್ಲ. ಮಾವ ಅವ್ರು ಎಷ್ಟು ಹಣ ಖರ್ಚು ಮಾಡಿದಾರೆ ಅಂತ ಕೇಳು, ಒಂದೇ ಚಕ್ಕಲ್ಲಿ ಬಿಸಾಕ್ತೀನಿ. ನಡೆಯೋ ಸಾಮಾನೆಲ್ಲ ಪ್ಯಾಕ್ ಮಾಡಿ ಬಂದು ಬಸ್ಸಲ್ಲಿ ವಾಪಸ್ ಹೋಗೋಣ.
5: ನಮ್ಮಪ್ಪ ವಯಸ್ಸಾದವರು, ಅವಸರದಲ್ಲಿ ದುಡುಕಾಗಿ ಏನೋ ಹೇಳ್ಬಿಟ್ರು. ದಯವಿಟ್ಟು ನೀವು ಯಾರು ಹೋಗ್ಬೇಡಿ, ನಾನೇ ಮದುವೆ ಹೆಣ್ಣು ಲಕ್ಷ್ಮಿ, ಎಂ ಎ ಪಾಸ್ ಮಾಡಿದ್ದೀನಿ, ಆಫೀಸ್ನಲ್ಲಿ ಸೂಪರಿಂಟೆಂಡ್ ಆಗಿದ್ದೀನಿ. ಮಿಸ್ಟರ್ ಶ್ರೀಕಾಂತ್, ಇದೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ದೊಡ್ಡ ಸ್ಕೇ ಅಲ್ಲ. ನಮ್ಮಪ್ಪ ಏನೋ ಹೇಳ್ಬಿಟ್ರು, ದಯವಿಟ್ಟು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡಿ. ನನ್ನ ನೋಡಾಯ್ತಾ ನೀವು? ಎಕ್ಸ್ಕ್ಯೂಸ್ ಮೀ, ನೀವು ನನ್ನ ನೋಡಾಯ್ತಾ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ನೀವು ನನ್ನ ನೋಡಾಯ್ತಾ? ನಿಮ್ಮನೆ ಹಿಂದೆ ಇದ್ರಲ್ಲ, ಸ್ವಲ್ಪ ಮುಂದೆ ಬಂದು ನೋಡಿ. ಎಲ್ಲರೂ ನೋಡಾಯ್ತಲ್ಲ ಮಿಸ್ಟರ್ ಶ್ರೀಕಾಂತ್, ನಾನು ಒಳಗೆ ಹೋಗ್ತೀನಿ, ಬೇಕಾದಷ್ಟು ಕೆಲಸ ಇದೆ, ಬರಲ?
16: ಅಪ್ಪ ಮಾಡೋ ತಪ್ಪಿಗೆ ಮಗಳೇನೋ ಮಾಡ್ತಾಳೆ.
17: ಶ್ರೀಕಾಂತ್ ಡೀಸೆಂಟ್ ಆಗಿ ಬಂದು ಎಕ್ಸ್ಕ್ಯೂಸ್ ಕೇಳ್ಬಿಟ್ರು. ಹೋಗ್ಲಿ ಬಿಡು, ಲೀವ್ ಇಟ್ ಐಸೆ, ಕಮ್ ಆನ್ ಲೆಟ್ ಅಸ್ ಗೋ ಬ್ಯಾಕ್.
9: ದೇವ್ರೆ ನೀನೇ ಕಾಪಾಡಿದೆ.
14: ನಮ್ಮ ಶ್ರೀಕಾಂತ್ ಕಲೆಕ್ಷನ್ ವಂಡರ್ಫುಲ್ ಐಸೆ, ಹುಡುಗಿ ಮಹಾಲಕ್ಷ್ಮಿ ಹಾಗೆ ಕಾಣ್ತಾಳೆ ಕಣೋ.
11: ಮದುವೆಯಲ್ಲಿ ಬೀಗಿಲ್ ಜಗಳ ಅನ್ನೋದು ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಐಟಮ್ ಇದ್ ಹಾಗೆ. ರಿಯಲಿ ಯು ಆರ್ ಲಕ್ಕಿ ಶ್ರೀಕಾಂತ್.
15: ಇವೆಲ್ಲ ಹೇಳಿದ್ಮೇಲೆ ನಂದೇನಿದೆ?
11: ಓಕೆ
15: ಕಮ
14: ಕಮ.
11: ಏನಮ್ಮ ಮನೆ ಹೋಗುವ ಸರ್? ಗಮನ ಇಷ್ಟು ಬೇಗ ಬರೋದಿದೆಯಲ್ಲ ಅಮ್ಮ. ಅರೇ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಹೇಳು ಹೇಳು. ನಿಮ್ಮವ್ರ
18: ಅಪ್ಪ ಬಾಲಗ ಸ್ವಲ್ಪ ನಿಲ್ಸೋಕ್ ಹೇಳಿ.
11: ಯಾಕಮ್ಮ
18: ಈ ಮದುವೆನ ಈಗ ನಾ ನಿಲ್ಲಿಸ್ತಿದ್ದೀನಿ ಹೇಳ್ರಿ ಮಿಸ್ಟರ್ ಶ್ರೀಕಾಂತ್. ಈಗ ನಿಮ್ಗೆ ಯಾರು ಕುತ್ತಿಗೆ ಕೊಡ್ತಾರೆ? ಐ ಸೇ ಗೆಟ್ ಅಪ್. ಈಗ ನನ್ ಚಾನ್ಸ್ ಮಿಸ್ಟರ್, ನೌ ಇಟ್ಸ್ ಮೈ ಟರ್ನ್ ಟು ಸೇ ನೋ. ನಾನ್ ಈ ಮದುವೆನ ಈಗ ನಿಲ್ಲಿಸ್ತೀನಿ.
19: ಲಕ್ಷ್ಮಿ ಏನಮ್ಮ ಇದು, ಎಷ್ಟೋ ಸಮಾಧಾನವಾಗಿದ್ದೆ, ಇದಕ್ಕಿದ್ದಾಗ ಏನಾಯ್ತು?
15: ನೆನ್ನೆ ಕೋಪ ಮಾಡ್ಕೊಂಡು ಹೋಗ್ತಿದ್ ನಮ್ಮನ್ನ ಸಾಧು ಪ್ರಾಣಿ ಹಾಕಿ ಬಂದು ಈಗ ತಿರ್ಗಾ ಅವಮಾನ ಮಾಡ್ತಿದ್ಯಾ?
18: ಮಿಸ್ಟರ್ ಶ್ರೀಕಾಂತ್ ನೀವು ಮದುವೆ ನಿಲ್ಸೋಕು, ಮದುವೆ ಹೆಣ್ಣು ನಾನು ಇಷ್ಟು ಜನಗಳ ಮುಂದೆ ಮದುವೆ ನಿಲ್ಸೋಕು ತುಂಬಾ ವ್ಯತ್ಯಾಸ ಇದೆ. ನಿನ್ನೆ ನಾನು ಬೇಕು ಅಂತಾನೆ ಹಾಗೆ ಮಾಡಿದ್ದೆ. ಏನ್ ಮಹಾ ಅಂತಸ್ ನಿಂದು? ಏನ್ರಿ ಅಷ್ಟು ದೊಡ್ಡ ಉದ್ಯೋಗ ನಡ್ತಾ ಇದ್ದೀರಿ ನೀವು? ನಮ್ ತಂದೆ ಹಾಗೆ ಆಡ್ಬಾರ್ದು ಮಾತೇನ ಆಡ್ಬಿಟ್ರು. ನಿಮ್ ಫ್ರೆಂಡ್ಸ್ ಮುಂದೆ ಹೆಣ್ಣು ಬರೋದಷ್ಟು ಚೆನ್ನಾಗಿಲ್ಲ, ಹೊಸ ಮನೆ ಮೇಲೆ ಕೂತ್ಕೊಂಡಿರೋವಾಗ ನೋಡಿ ಅಂದ್ರು ಅಷ್ಟೇ ತಾನೆ. ಇದಕ್ಕೆ ನೀವೆಲ್ಲ ರಾಜ ಅಂತ ಮಾಡಿ ನಿಮ್ ಫ್ರೆಂಡ್ಸ್ ನೀವೆಲ್ಲ ಸೇರ್ಕೊಂಡು ಮದ್ವೆನೆ ನಿಲ್ಸ್ಬಿಟ್ಟು ಬಸ್ ಕೊಡ್ತೋದ್ರಲ್ಲ. ಏನ ನಿಮ್ ಫ್ರೆಂಡ್ಸ್ ಎಲ್ಲ ಬಾ ಅಂದ್ರೆ ಬರಬೇಕು, ಹೋಗು ಅಂದ್ರೆ ಹೋಗ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು, ಹಾಡು ಅಂದ್ರೆ ಹಾಡ್ಬೇಕು. ಯಾವನಾದ್ರು ತಲೆ ಕೆಟ್ಟವನೊಬ್ಬನ್ ಬಂದು ಕ್ಯಾಬ್ರಿ ಗೊತ್ತಾ ಅಂತಾನೆ, ಗೊತ್ತಂತ ಹಾಡು ತೋರಿಸ್ಬೇಕಾ? ಏನ್ ಮಗ ಫ್ರೆಂಡ್ಸ್, ಒಂದೊಂದು ಮುಖನ ನೋಡು ಅವತಾರಗಳು.
19: ಮೇಡಮ್
18: ಶರಬೈಸೆ,

0: ಏನ್ರಿ ನಿಮ್ಗೇನು ಸ್ವಂತ ಬುದ್ಧಿ ಇಲ್ವಾ? ನಿಮ್ ಫ್ರೆಂಡ್ಸ್ ಹೇಳೋದೆಲ್ಲ ಕೇಳ್ತೀರಾ? ಚಿಚಿ, ಈಗ ಸ್ವಂತ ಅಭಿಪ್ರಾಯ ದೃಢ ನಿಶ್ಚಯ ಇಲ್ದಿರೋ ಗಂಡಸನ್ನ ನಾನ್ ಖಂಡಿತ ಮದುವೆ ಮಾಡ್ಕೊಳ್ಳಲ್ಲ. ಐ ಹೇಟ್ ಯು.
1: ಶ್ರೀಕಾಂತ್, ನೀ ಸುಮ್ನೆ ದುರುಗುಟ್ಕೊಂಡು ಹೊಡೆದ್ರೆ ಏನ್ ಪ್ರಯೋಜನ ಇಲ್ಲಪ್ಪ. ಹತ್ತು ಬಸ್ಸು
2: ಬಾಪ್ಪ, ಹೋಗೋಣ ಬಾ, ನಮ್ ಟೈಮ್ ಚೆನ್ನಾಗಿಲ್ಲ.
0: ಜೆಂಟಲ್ಮನ್, ನಿಮ್ಮನ್ನೆಲ್ಲ ಜೆಂಟಲ್ಮನ್ ಅಂತ ಕರೆಯೋಕೆ ನನಗೆ ನಾಚಿಕೆ ಆಗ್ತಾ
1: ಇದೆ.
0: ಕನ್ನಡದಲ್ಲೇ ಹೇಳಿದ್ದೀನಿ, ಅರ್ಥ ಆಗಲ್ವೇನು? ನಿಮಗೂ ಮನೆಯಲ್ಲಿ ಅಕ್ಕ ತಂಗಿರಿರ್ಬಹುದು, ನಾಳೆ ನಿಮಗೂ ಹೆಣ್ಮಕ್ಕಳಾಗಿ ಅವನ್ನ ಜವಾಬ್ದಾರಿ ವಹಿಸೋ ಕಾಲ ಬರಬಹುದು. ಆವಾಗ್ಲಾದ್ರೂ ನಿನ್ನೆ ನೀವೆಲ್ಲ ಇಲ್ಲಿ ಆಡಿದ್ದ ಆಟನ ಸ್ವಲ್ಪ ನೆನೆಸ್ಕೊಂಡು ಫೀಲ್ ಮಾಡಿ.
3: ನಿನ್ನ ಅಡ್ವೈಸ್ ಯಾರಿಗೂ ಬೇಕಾಗಿಲ್ಲ. ಸೇಡ್ ತಿರ್ಸ್ಕೋಬೇಕು ಅಂತ ತಲೆ ಆಡ್ಬೇಡ. ನಮಗೂ ಬಾಯಿ ಕೊಟ್ಟಿದ್ದಾನೆ ದೇವರು. ಆಯ್ತಾ, ಅವರನ್ನು ಎಜುಕೇಟೆಡ್ ಕಾಲ್
4: ನಿನ್ನೆ ಅವರಂದಿದ್ದು ನೆನೆಸ್ಕೊಂಡು ನಾನು ಅಂದ್ಕೊಂಡಾಗ ನನಗೆ ಬುದ್ಧಿ ಹೇಳಿದೆ. ಈಗ ನೀನೇ ನಿನ್ನ ಭವಿಷ್ಯ ಹಾಳು ಮಾಡ್ಕೊಂಡ್ಬಿಟ್ಟೆಲ್ಲಮ್ಮ.
0: ಇಲ್ಲಪ್ಪ, ನಾನು ನನ್ನ ಭವಿಷ್ಯತ್ತು ಕಾಪಾಡ್ಕೊಂಡೇ ಇರಬೇಕು. ಅಪ್ಪ, ನನ್ನ ಸ್ವಭಾವ ನೆನಪಿತ್ತು. ನಾನು ತಗೊಂಡಿರೋ ಈ ನಿರ್ಧಾರ ನ್ಯಾಯ ಅಂತ ನನಗನಿಸ್ತಾ ಇದೆ.
4: ಎಷ್ಟೊಂದು ದೇಹ ಶ್ರಮ, ಎಷ್ಟೊಂದು ದುಡ್ಡು ಖರ್ಚು.
0: ಒಂದು ನಯ ಪೈಸ ವೇಸ್ಟ್ ಆಗಲ್ಲಪ್ಪ. ನಾನೊಂದು ಒಳ್ಳೆ ನಿರ್ಧಾರ ಮಾಡ್ಕೊಂಡೆ, ಈ ಧೈರ್ಯ ಮಾಡಿದ್ದು. ಮಾಲತಿ ಇಲ್ವಾ? ಮಾಲತಿ, ದಯವಿಟ್ಟು ನೀನ ಆ ಹಸೆ ಮನೆ ಮೇಲೆ ಕೂತ್ಕೋ.
5: ಅಕ್ಕ,
0: ಕೂತ್ಕೋ ಅಂದ್ರೆ ಕೂತ್ಕೋ. ಅವನಲ್ಲಿ ಭಾಸ್ಕರ, ದಯವಿಟ್ಟು ಇಲ್ಲಿ ಬಾ. ನೋಡು, ನೀನು ಮಾಲತಿ ಹತ್ರ ಕೂತ್ಕೊಂಡು ಅವ್ರಿಗೆ ತಾಳಿ ಕಟ್ಟಿ.
6: ಲಕ್ಷ್ಮಿ, ಇದೇನ್ ಲಕ್ಷ್ಮಿ, ಈಗ ನಮ್ಮ ಮದುವೆಗೆ ಏನ್ ಅವಸರ?
0: ನೋಡು ಭಾಸ್ಕರ, ಮುಖದ ತಮೀರ ಹೋಗ್ತಾ ಇದೆ. ನಾನು ನಿನಗೆ ಕೈ ಮುಗಿತೀನಪ್ಪ, ಬೇಕಾದ್ರೆ ಕಾಲಿನಲ್ಲಿ ಬೀಳ್ಬೇಡಿ.
4: ಲಕ್ಷ್ಮಿ, ಏನಮ್ಮ ಇದು? ಕೊಟ್ಟವಳು ನೀನು ಇರ್ಬೇಕಾದ್ರೆ.
0: ಅಪ್ಪ, ನೀವು ಅರ್ಥ ಮಾಡ್ಕೊಳ್ತಿದ್ರೆ ಹೇಗಪ್ಪ? ಮಾಲತಿ ಪಾಪ, ಅವಳು ಹೆಚ್ಚಾಗಿ ಓದಿಲ್ಲ, ಅವಳಿಗಂತ ಸ್ವಂತ ಸಂಪಾದನೆ ಇಲ್ಲ. ಒಬ್ಬ ನಂಬ್ಕೊಂಡೆ ಅವಳು ಜೀವನ ನಡಿಬೇಕು. ನಾನು ಆಗಿಲ್ಲಪ್ಪ, ನಾನು ಎಮ್ಮೆ ಓದಿದ್ದೀನಿ, ನನಗಂತ ಸ್ವಂತ ಸಂಪಾದನೆ ಇದೆ. ನಾನು ಆಫೀಸ್ ಆಗಿದ್ದೀನಿ. ನನಗಂತೂ ಒಂದ್ ಕಾಲ ಬರುತ್ತಪ್ಪ, ಅವಾಗ ನಾನು ಮದುವೆ ಮಾಡ್ಕೋತೀನಿ, ಖಂಡಿತವಾಗಿ ಮದುವೆ ಮಾಡ್ಕೋತೀನಿ. ಅಪ್ಪ, ಮುಹೂರ್ತ ನೀನು ಹೋಗ್ತಾರೆ, ಹೇಳಿಪ್ಪ, ನೀವ್ ಹೇಳಿದ್ರೆ ನಾವು ಕೇಳ್ತಾರೆ. ಹೇಳಿಪ್ಪ ಮಕ್ಕಳ. ಮಂತ್ರ ಹೇಳಿ, ಮಲಗ ಹೇಳಿಪ್ಪ, ಮಲಗ ಹೇಳಿ. ಏನಪ್ಪ ನೀವು?
6: ನೀ ಸಾಧಾರಣ ಹುಡುಗಿ, ಗಯ್ಯಾಳಿ, ಜಗಳ ಗಂಟಿ ಅಂದ್ಕೊಳ.
0: ಎಕ್ಸ್ಕ್ಯೂಸ್ ಮಿ ಶ್ರೀಕಾಂತ್, ಹೊರಟೋಗ್ಬಿಟ್ರ? ವಾದ ನಮ್ಮಿಬ್ಬರ ಮಧ್ಯ. ಈಗ ನನ್ನ ತಂಗಿ ಮದುವೆ, ಆಶೀರ್ವಾದ ಮಾಡಿ.
3: ದೊಡ್ಡಕ್ಕನ ಆಶೀರ್ವಾದ ಇದೆ, ಸಾಕು.
7: ಅಣ್ಣ, ನಿನ್ ಮದ್ವೆ ಔಟಾ?
0: ಡಾಕ್ಟರ್ ಫೋನ್ ಮಾಡಿದೀನಿ, ನಿಮ್ಗೆ ಎಕ್ಸ್ರೇ ತೆಗಿಸ್ಬೇಕತ್ತೆ. ಅವರೇ ಕಾರ್ ತಗೊಂಡ್ ಬರ್ತಾರೆ, ಹೋಗ್ ಬನ್ನಿ.
8: ಯಾಕಮ್ಮ ಸುಮ್ನೆ ದಂಡದ ಖರ್ಚು? ನನ್ಗೇನಾಗಿಲ್ಲ ತಾಯಿ.
0: ನಿಮಗೇನು ಅಂತ ನನಗೆ ಗೊತ್ತಪ್ಪ, ನನ್ ಮದ್ವೆ ವಿಷಯ. ಆ ಆಲೋಚನೆ ನನಗೆ ಇಲ್ಲಪ್ಪ, ನಾನ್ ಸಂತೋಷವಾಗಿದ್ದೀನಿ, ನೀವು ಸಂತೋಷವಾಗಿರಿ ಪ್ಲೀಸ್.
8: ಹೇಗಮ್ಮ ಸಂತೋಷವಾಗಿರ್ಲಿ? ನಿನ್ನ ಮದುವೆ ನಿಂತೋಗಿ ಒಂದು ವರ್ಷವಾಯ್ತು. ಆಮೇಲೆ ಬಂದ ಗಂಡುಗಳು ಒಂದು ಸಲ ನಿಂತೋದ್ ಮದುವೆನ ಮುಂದೆ ಮಾಡಿಕೊಂಡು ಬೇಡ ಅಂತ ಹೊರಟೋದ್ರಲ್ಲ.
0: ಅಪ್ಪ, ಇವತ್ತೇ ಕೊನೆ, ಇನ್ ಯಾವತ್ತು ಈ ಮನೆಯಲ್ಲಿ ನನ್ನ ಮದುವೆ ವಿಷಯ ಮಾತಾಡಬಾರ್ದು. ಇವತ್ತು ಆಫೀಸಲ್ಲಿ ಇನ್ಸ್ಪೆಕ್ಷನ್ ಇದೆ, ಹೋಗ್ ಬರ್ಲಪ್ಪ. ಬರ್ತೀನಿ.
9: ಎಸ್ ಮೇಡಮ್.
0: ಯಾರು ಇದನ್ನ ಬರ್ದಿದ್ದು? ಹೊಸದಾಗಿ ಬಂದಾರ ಸೂಪರ್ನೆಟ್ಟು, ಅವ್ರ ಹೆಸರೇನು?
9: ಮಿಸ್ಟರ್ ರಮೇಶ್.
0: ಸಿಕ್ಕಿಂದ ಚೆನ್ನಾಗಿ ಬರೆಯೋಕೆ ಅವ್ರು ಗೊತ್ತಿಲ್ವಾ? ವಾಟ್ಸ್ ರಾಂಗ್ ವಿತ್ ಹಿಮ್?
9: ಇದೇ ಡಿಪಾರ್ಟ್ಮೆಂಟ್ ನಲ್ಲಿ ಮೈಸೂರಿನಲ್ಲಿ 5 ವರ್ಷ ಇದ್ದವರಂತೆ, ಅದರಲ್ಲೂ ಎಮ್ಎ ಬೇರೆ.
0: ಅವರು ಅವ್ರ ಎಮ್ಎ, ಹೋಗಿ ಅವ್ರನ್ನ ಕಳಿಸಿ.
9: ಡಿಸ್ರೆಸ್ಪೆಕ್ಟ್ ತೋರಿಸೋಕೆ ಸದ್ದು ಮಾಡಿದೆ ಅಂತ ತಿಳ್ಕೋಬೇಡಿ, ನನಗೆ ಸ್ವಲ್ಪ ಕೋಲ್ಡ್ ಕೆಮ್ಮು, ಅದು ಯೂಶುವಲ್.
0: ಕೂತ್ಕೊಳ್ಳಿ ಮಿಸ್ಟರ್ ರಮೇಶ್.
9: ಪರವಾಗಿಲ್ಲ, ಅಂದಾಗೆ ನಾನು ನಿಂತಿರ್ತೀನಿ.
0: ನೋಡಿ, ನಾನ್ ನಿಮ್ಗಿಂತ ದೊಡ್ಡ ಆಫೀಸರು, ಎಲ್ಲರೂ ನನ್ನ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅನ್ನೋ ಗೌರವ ನಿರೀಕ್ಷಣೆ ಮಾಡೋಳಲ್ಲ ನಾನು, ನೀವು ಕೂತ್ಕೋಬಹುದು.
9: ಗೌರವ ತೋರಿಸೋಕೆ ನಾನು ನಿಂತುಕೊಂಡಿಲ್ಲ ಅಲ್ಲ, ಅಂದಾಗೆ ಗೌರವ ಇದೆ, ಆದ್ರೆ ಕೂತ್ಕೊಂಡ್ರೆ ನನಗೆ ಸರಿ ಹೋಗಲ್ಲ, ನಾನು ನಿಂತಿರ್ತೀನಿ.
0: ಪ್ಲೀಸ್ ಸಿಟ್ ಡೌನ್.
9: ಮೇಡಮ್ ನೋಡಿ,
0: ಸಿಟ್ ಡೌನ್. Look here, Mr. Ramesh. What is this? The report should reach the union minister. No, to badlagi. Yen bardi tiri. The union minister should report here. Shut up. What is this nonsense? Look here. The entire staff should not miss this opportunity. Annadakke? The entire staff should not kiss this opportunity. Rubbish.
6: Kiss?
0: Yes.
6: Kiss?
0: That's right.
6: Tappu, tappu. Vargar, vargar.
0: Yaratra helta idiri.
6: Ayyo. Tappu. Kiss. ತಪ್ಪು ಕಿಸ್. ಮೇಡಮ್ ಅಂದಾಗೆ ಅಂದಾಗೆ
0: ಸಾಬಿಟ್ ಐತೆ. ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಇದುವರೆ ಒಂಬತ್ತು ಸಲ ಅಂದಾಗೆ ಅಂದಾಗೆ ಅಂದಾಗೆ ಹೇಳಾಯ್ತು.
6: ನೋ ಮೇಡಮ್, ನೋ. ಎಂಟು ಸಲ ಅಂದಾಗೆ ಅಂದಿದ್ದೀನಿ ಮೇಡಮ್. ನಾನು ಕೌಂಟ್ ಮಾಡ್ತಾ ಇದ್ದೀನಿ, ಅಂದಾಗೆ ಐದು ಒಂಬತ್ತನೇದು.
0: ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹೀಗೆ ನಡೀತಾ ಇದ್ದೀರಿ?
6: ನಡುಗ್ತಾ ಇದ್ದೀನಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ, ನೀವು ನೋಟಿಸ್ ಮಾಡಿದ್ರಲ್ಲ, ನನಗೆ ವೀಕ್ನೆಸ್. ಈಗ ಕೂಡ ಒಂದು ಕಾಲನ್ನು ನೆಲಕ್ಕೆ ಅಮುಕ್ಕಿ ಒತ್ತಿಟ್ಕೊಂಡು ಕೂತಿದ್ದೀನಿ. ಅಂದಾಗೆ ನಿಜ ಹೇಳೋದಾದ್ರೆ ಲೆಟರ್ ಬರೆಯೋದ್ರಲ್ಲಿ ನಾನು ಟೈಗರ್, ಹುಲಿ ಟೈಗರ್. ಆದ್ರೆ ಸಾಮಾನ್ಯವಾಗಿ ಹುಡುಗಿಯರನ್ನು ನೋಡಿದ್ರೆ ಮಧ್ಯ ವಯಸ್ಕ ಹೆಂಗಸರು ನೋಡಿದ್ರೆ ಒಂಥರ ಭಯ, ಎಲರ್ಜಿ.
0: ಹೆಂಗಸರನ್ನ ಕಂಡ್ರೇನಾ?
6: ಎಸ್, ಕಂಡ್ರೆ ಅಂದ್ರೆ ನೋಡಿದ್ರೆ ಅಂದ್ರೆ ಮಾತಾಡಿದ್ರೆ ಭಯ. ತುಟಿಗಳೆರಡು ಅಂಟ್ಕೊಂಡು ಬಿಡ್ತವೆ, ನರ ಎಳ್ದಂಗಾಗತ್ತೆ, ಮಿದುಳಲ್ಲಿ ಗಂಟೆ ಬಾರಿಸ್ದಂಗಾಗತ್ತೆ.
0: ಕ್ರೇಜಿ.
6: ನಾನು ಆ ಲೆಟರ್ ಡಿಕ್ಟೇಟ್ ಮಾಡುವಾಗ ಆ ಹೆಣ್ಣು ಸ್ಕರ್ಟ್ ಹಾಕೊಂಡವಳು ಮುಂದೊಂದು ಶಾರ್ಟ್ ಹ್ಯಾಂಡ್ ನೋಟ್ಬುಕ್ ತಗೊಂಡು ಕುತ್ಕೊಂಡು ಬಿಟ್ಲು. ನನಗೆ ಭಯ, ಕೈ ಕಾಲು ನಡಕ, ಮಾತ್ನಲ್ಲಿ ತೊದ್ಲು. ಏನ್ ಡಿಕ್ಟೇಟ್ ಮಾಡಿದ್ನೋ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವಳು ಹೋದ್ಮೇಲೆ ಧೈರ್ಯವಾಗಿ ಒಬ್ನೇ ಕುತ್ಕೊಂಡು ಕರೆಕ್ಟ್ ಆಗಿ ಡ್ರಾಫ್ಟ್ ಮಾಡಿದ್ದೀನಿ.
0: Good. This is very good. The language is very good on this.
6: Thank you.
0: ನೋಡಿ ಮಿಸ್ಟರ್ ರಮೇಶ್, ಹೆಂಗಸನ್ನ ಕಂಡ್ರೆ ಭಯ, ಅದು ಇದೆಲ್ಲ ಈ ಕಾಲದಲ್ಲಿ ಆಫೀಸ್ ಅಲ್ಲಿ ನೋಡಿದ್ರೆ ಆಗುತ್ತಾ?
6: ಆಗಲ್ಲ, ಕಷ್ಟ. ಅಡ್ಜಸ್ಟ್ ಮಾಡಕ್ ಆಗ್ತಿಲ್ವೇ? ಅಂದ ಮಾತ್ರಕ್ಕೆ ನಾನು ಹೆಂಗಸರನ್ನು ದ್ವೇಷಿಸ್ತೇನೆ ಅಂತ ಅಲ್ಲ ಅರ್ಥ. ನಾನು ಒಬ್ಬನೇ ಒಬ್ಬಂಟಿಯಾಗಿ ಕೂತಿರುವಾಗ ನಾನು ಅವ್ರನ್ನ ತುಂಬಾ ನೆನ್ಸ್ಕೋತೀನಿ. ಆಗಿರುತ್ತೆ, ಆದ್ರೆ ಒಂದು ನೋಡುವಾಗ ಮಾತಾಡುವಾಗ ಮಾತ್ರ ಭಯ ಫಜೀತಿ ಆಗ್ಬಿಡುತ್ತೆ.
0: ದಿಸ್ ಇಸ್ ಟೂ ಬ್ಯಾಡ್. ಈ ತರ ಭಯದ ಸ್ವಭಾವನ ಬೆಳೆಸ್ಕೊಂಡು ಹೋಗೋದು ತುಂಬಾ ತಪ್ಪು. ಹೇಗಾದ್ರೂ ಪ್ರಯತ್ನ ಮಾಡಿ ಇದನ್ನ ಬಿಟ್ಟು ಬಿಡಬೇಕು ಮಿಸ್ಟರ್ ರಮೇಶ್.
6: ಪ್ರಯತ್ನನೇ ಕಷ್ಟ, ಬಿಡೋದೆಲ್ಲ ಬಂತು. ನಮ್ಮ ಮೈಸೂರಿನಲ್ಲಿ ನಮ್ಮ ಹಳೆ ಸೆಕ್ಷನ್ ಅಲ್ಲಿ ಆಫೀಸ್ ನಲ್ಲಿ 16 ಜನ, ಅದರಲ್ಲಿ 13 ಜನ ಹೆಂಗಸರು, 3 ಜನ ಗಂಡಸರು. ಆ ಇಬ್ರು ಗಂಡಸರು ರಜೆ ಹಾಕಿದ್ರೆ ನಾನು ಲೀವ್ ಹಾಕ್ಬಿಡ್ತಿದ್ದೆ. ನಾನು ಒಬ್ಬನೇ ಅದನ್ನೆಲ್ಲ ಅಲ್ಲಿ ಹೇಗ್ ಹ್ಯಾಂಡಲ್ ಮಾಡೋದು? ರೇಷಿಯೋ ಈಸ್ ಓವರ್ವೆಲ್ಮಿಂಗ್, 1-13. ಅದಕ್ಕೆ ನಾನು ಮೇಲಿದ್ದವರನ್ನೆಲ್ಲ ಕೈ ಕಾಲು ಬಿದ್ದು ಹೇಗಾದ್ರೂ ಇಲ್ಲಿಗೆ ವರ್ಗಾಯಿಸ್ಕೊಂಡೆ. ಆದ್ರೆ ಇಲ್ಲಿ ನನಗೆ ಬ್ಯಾಡ್ ಟೈಮ್ ಅಷ್ಟೇ. ನನ್ನ ಕೆಳಗೆ ಅವರು, ನನ್ನ ಮೇಲೆ ನೀವು. ಅಲ್ಲ ಅಂದ್ರೆ ನನಗೆ ನನ್ನ ಕೆಳಗೆ ಸ್ಕರ್ಟ್ ಹಾಕೊಂಡವಳು ಪರ್ಸನಲ್ ಕ್ಲರ್ಕ್, ನನ್ನ ಮೇಲೆ ಆಫೀಸರ್ ನೀವು.
0: You are a peculiar character.
6: Madam, ನಾನು ಇನ್ನೊಂದು ಅರ್ಧ ನಿಮಿಷನೇ ಇಲ್ಲಿ ಕುತ್ಕೋಬಹುದು, ಯಾಕಂದ್ರೆ ನಾನು ಒತ್ತಿಟ್ಟು ಕಾಲು ನಡ್ಕೋಕ್ ಶುರು ಆಗಿದೆ. ಆಮೇಲೆ ನಿಮ್ಗೆ ಎಂಬರೆಸ್ಮೆಂಟ್ ಬೇಡ, ನಾನು ನನ್ನ ಸೀಟಿಗೆ ಹೋಗ್ತೀನಿ.
0: ಸಿರೋನ್ ಮಿಸ್ಟರ್ ರಮೇಶ್, ಹೇಗಿದೆ ಈಗ ನಿಮ್ ತಿಗ್ಲು?
6: ಸ್ವಲ್ಪ ಜಾಸ್ತಿನೇ ಆಗಿದೆ. ನಿನ್ನೆ ಪೂರ್ತಿ ನಾನು ನನ್ನ ಸೀಟ್ನಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ದು.
0: ಏನು ಅಂತ? ರಿಸೈನ್ ಮಾಡ್ಲೋ ಬೇಡುವ ಅಂತನಾ? ನೋ ನೋ ನೋ, ಅವಸರ ಪಡಬೇಡಿ. ಸ್ವಲ್ಪ ನಿಮ್ ಹೆಂಡತಿನ ಮಕ್ಕಳನ್ನು ನೆನೆಸ್ಕೊಳ್ಳಿ.
6: ಹೆಂಡತಿನೇ ಇಲ್ಲ ಅಂದ್ಮೇಲೆ ಮಕ್ಕಳು ಎಲ್ಲಿಂದ?
0: ನಿಮ್ಗೇನು ಹೆಂಗಸನ್ನ ಕಂಡ್ರೇನೆ ಅಲರ್ಜಿ? ಮದುವೆ ಆಗೋದು ಮಕ್ಕಳಾಗೋದು ಹೇಗೆ? ಹಾಗಾದ್ರೆ ನೀವು ಬ್ರಹ್ಮಚಾರಿ. ನಿಮ್ ತಾಯಿ ತಂದೆ ಎಲ್ಲಿದ್ದಾರೆ?
6: ಮೇಲೆ. ಅಂದ್ರೆ ನಾನು ಹುಟ್ಟಿದ ತಕ್ಷಣ ನಮ್ಮ ತಾಯಿಯವರು ಹೋಗ್ಬಿಟ್ರಂತೆ, ಅವರನ್ನು ನೋಡಿದ ಜ್ಞಾಪಕನೇ ಇಲ್ಲ ನನಗೆ.
0: ಅಣ್ಣ ತಮ್ಮ ತಂಗಿ ಯಾರು?
6: ಯಾರು ಇಲ್ಲ, ನಾನು ಕ್ಲೀನ್ ಆರ್ಫನ್.
0: ಓ ಸಾರಿ. ಓದಿದ್ದು ಬೆಳೆದಿದ್ದೆಲ್ಲ
6: ಬಾಯ್ಸ್ ನರ್ಸರಿ, ಬಾಯ್ಸ್ ಹೈಸ್ಕೂಲ್, ಜೆಂಟ್ಸ್ ಹಾಸ್ಟೆಲ್, ಅಂದ್ರೆ ಗಂಡಸರು ಮಾತ್ರ ಇರುವ ಸ್ಥಳ. ಆಮೇಲೆ ಕಾಲೇಜ್ನಲ್ಲೂ ಕೋ ಎಜುಕೇಶನ್ ಇರಲಿಲ್ಲ. ನಾನು ಬೆಳೆದಿದ್ದು ಮಾವನವರ ಮನೆ. ನಮ್ಮ ಮಾವ ಸ್ವಾಮಿ ವಿವೇಕಾನಂದರ ಪರಮ ಭಕ್ತರು. ಅವ್ರು ತಿರ್ಕೊಂಡ್ಮೇಲೆ
0: ಸಾಕು ಸಾಕು. ಮಿಸ್ಟರ್ ರಮೇಶ್, ನಿಮ್ ಈ ಒಂಟಿ ಜೀವನನೇ ನಿಮ್ ಈ ಸ್ಥಿತಿ ಕಾರಣ ಅಂತ ಕಾಣುತ್ತೆ. ಡೋಂಟ್ ಮಿಸ್ಟೇಕ್ ಮೀ.
6: ನೋ ನೋ.
0: ಯಾರಾದ್ರೂ ಒಳ್ಳೆ ಮನಶಾಸ್ತ್ರ ನಿಪುಣರನ್ನ ನೋಡಬಹುದಲ್ಲ?

0: ನೋಡಿದೆ ನಾನು. ಹೊರದೇಶದಿಂದ ರತ್ನಮ್ ಅಂತ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅಪಾಯಿಂಟ್ಮೆಂಟ್ ಕೂಡ ತಗೊಂಡೆ. ಆದ್ರೆ ಹೋಗಿ ನೋಡಿದ್ರೆ ಕುಮಾರಿ ರತ್ನ ಅಂತ ಗೊತ್ತಾಯ್ತು. ಇಲ್ಲಿಲ್ಲ, ಆವತ್ತಿನಿಂದ ಈ ಮನೋಶಾಸ್ತ್ರದ ನಿಪುಣರು ಅಂದ್ರೆ ಒಂಥರ ಅಸಹ್ಯ.
1: ಹೌದು, ಈಗ ನೀವೆಲ್ಲಿರೋದು?
0: ಸ್ಟೇಷನ್ ಇದೆಯಲ್ಲ,
1: ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್,
0: ಪೊಲೀಸ್ ರೈಲ್ವೆ ಸ್ಟೇಷನ್. ಅದಕ್ಕೆ ಪಕ್ಕದಲ್ಲಿ ಒಂದು ದೊಡ್ಡ ಹೋಟೆಲ್ ಇದೆ ನೋಡಿ,
1: ಹೋಟೆಲ್ ಇಂಟರ್ನ್ಯಾಷನಲ್.
0: ಎಸ್, ಹೋಟೆಲ್ ಇಂಟರ್ನ್ಯಾಷನಲ್ ಅದಲ್ಲ, ಅದಕ್ಕೆ ಪಕ್ಕದಲ್ಲಿ ಚಿಕ್ಕದೊಂದು ಹೋಟೆಲ್ ಇದೆ, ಹೋಟೆಲ್ ಬ್ರಹ್ಮಚಾರಿ.
1: ಕಷ್ಟಪ್ಪ, ನೀವು ಹೋಗಿ ಕೆಲಸ ನೋಡಿ ಪ್ಲೀಸ್.

0: ನಾನ್ ನಿಮ್ಮ ಸ್ವಲ್ಪ ಏನೇನೋ ಮಾತಾಡ್ಬಿಟ್ಟೆ ಅಲ್ಲ?
1: ಪರವಾಗಿಲ್ಲ.
0: ಪರವಾಗಿಲ್ವಾ? ನಿಮಗೇನು ನೋವಾಗಿಲ್ವಾ?
1: ಸ್ವಲ್ಪ. ನೋ ನೋ ನೋ ನೋ, ಯಾಕದು ಎಲ್ಲಿ ನೋ? ನೋ ನೋ.
0: ಮಿಸ್ಟರ್ ರಮೇಶ್, ಒಂದ್ ಚಿಕ್ಕ ತಮಾಷೆ ಮಾಡಿ ನೀವು ಹೆದರ್ಕೊಳ್ಳೋದು ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಹಾಗೆ ಆಕ್ಟ್ ಮಾಡಿದೀನಿ.
1: ಓ, ಅದ್ ನನ್ ಗೊತ್ತಾಗ್ಲಿಲ್ಲ. ನೀವಿನ್ ಸ್ವಲ್ಪ ಹೊತ್ತು ಹಾಗೆ ಗದರಿಸ್ತಾ ಇದ್ರೆ ನಾನು ಹತ್ ಬಿಡ್ತಿದ್ನ.
0: ಯಾಕೆ ಅಳೋದು? ನೀವು ಗಂಡ್ಸಲ್ವೇನು?
1: ನ್ಯಾಯವಾಗಿ ಗಂಡ್ಸ.
0: ಅಯ್ಯೋ ರಾಮ, ನೋಡಿ ಮೇಡಮ್, ನಾನ್ ಪೆನ್ ಮರೆತು ಬಿಟ್ಟು ನಿಮ್ ಟೇಬಲ್ ನಲ್ಲಿ ಇಟ್ಬಿಟ್ಟೆ, ಅದನ್ನ ತಗೊಳಕ್ ಬಂದೆ. ಇದ್ರಲ್ಲಿ ಏನ್ ತಪ್ಪು ಅಂತ ಧೈರ್ಯವಾಗಿ ಕೇಳ್ಬೇಕಾಯ್ತಲ್ಲ.
1: ಮನಸ್ಸಿನಲ್ಲಿತ್ತು, ಆದ್ರೆ ಹೇಳೋಕಾಗಲ್ಲ.
0: ನೀವ್ ಈ ತರ ಮಾತಾಡೋದು, ನೀವ್ ಹೆದರ್ಕೊಳ್ಳೋದು, ಭಯ ಪಡೋದು, ನಿಮ್ ಶೈನೆಸ್, ಇದೆಲ್ಲ ನನಗೆ ತುಂಬಾ ತಮಾಷೆ ಆಗಿದೆ. ನಿಮ್ಮ ನೋಡ್ತಾ ಇದ್ರೆ ಟೈಮ್ ಕಲಿಯೋದೇ ಗೊತ್ತಾಗ್ತಾ ಇಲ್ಲ.
1: ಅಂದ್ರೆ ನೀವು ನಾನೊಬ್ಬ ಬಫೂನ್ ಅಂತ ತಿಳ್ಕೊಂಡಿದ್ದೀರಿ?
0: ನೋ ನೋ ನೋ ನೋ ನೋ ರಮೇಶ್, ನೀವು ತುಂಬಾ ಸಾಧು ಅಂತ ಕಾಣಿಸ್ತೆ. ಬಟ್ ಒನ್ ಥಿಂಗ್, ಮುಂಚೆಕಿಂದ ಈಗ ನನ್ನ ಹತ್ರ ನೀವು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಾ ಇದ್ದೀರಿ ಅಲ್ಲ?
1: ನನಗೂ ಅದೇ ಆಶ್ಚರ್ಯ. ಈಗ ನಿಮ್ಮ ಹತ್ರ ಮಾತಾಡುವಾಗ ನೀವು ಹೆಂಗ್ಸು ಅನ್ನೋದೇ ನನ್ನ ಜ್ಞಾಪಕ ಇರೋಲ್ಲ. ಅಂದ್ರೆ
0: ಪರವಾಗಿಲ್ಲ, ಧೈರ್ಯವಾಗಿ ಮಾತಾಡಿ.
1: ಸರಿ, ಹೇಳ್ಬಿಡ್ತೀನಿ. ಅಂದ್ರೆ ಹೆಣ್ಣು ಅಂದ್ರೆ ಮೊದಲಷ್ಟು ಭಯ ಇರ್ಲಿಲ್ಲ. ಒಂದ್ ದಿವಸ ಆಫೀಸಿಗೆ ಹೋಗ್ತಾ ಇದ್ದಕ್ಕಿದ್ದಾಗೆ ಬಸ್ ಸ್ಟಾಪ್ ಅಲ್ಲೇ ಒಂದು ಹೆಣ್ಣಿಗೆ ಟೈಮ್ ಕೇಳಿ ಕಪಾಳಕ್ಕೆ ಸೇವೆ ಮಾಡ್ಕೊಂಡೆ. ಆ ಹೊತ್ತಿನಿಂದ ಹೆಣ್ಣಂದ್ರೆ ಡಬಲ್ ಭಯ.
0: ಸ್ವಲ್ಪ ಇರಿ, ನೀವು ಈ ಆಫೀಸ್ಗೆ ಬಂದಾಗ್ನಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ, ನಿಮ್ಮನ್ನ ಎಲ್ಲ ನೋಡಿದಿನಲ್ಲ ಅಂತ. ಹೌದು, ಏಡ್ ತಗೊಂಡಿದ್ದು ಎಲ್ಲಿ? ಮೆಜೆಸ್ಟಿಕ್ ಸರ್ಕಲ್ ಬಸ್ ಸ್ಟಾಪ್ ಅಲ್ಲ?
1: ಹೌದು, ನಿಮ್ಗೆ ಗೊತ್ತು?
0: ಕೆನ್ನೆಗೆ ಏಟ್ ಕೊಟ್ಟಿದ್ದೆ ನಾನೇ ಅಲ್ಲ? ಮೈ ಗಾಡ್, ಏನು?
1: ಹೌದೌದು, ಇವಾಗ ಗೊತ್ತಾಗ್ತಾ ಇದೆ. ಅವಾಗ ನಿಮ್ಗೆ ನಿಮ್ಗೆ ಎರಡು ಜಡೆಗಳಿತ್ತು, ನೋಡಕ್ ಬಹಳ ಚೆನ್ನಾಗಿದ್ರಿ. ಗಂಟು ಅಂದ್ರೆ ಐ ಮೀನ್
0: ಮಿಸ್ಟರ್ ರಮೇಶ್, ಐ ಆಮ್ ವೆರಿ ಸಾರಿ, ಆವತ್ತು ನನ್ ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಕ್ಷಮಿಸ್ಬಿಡಿ.
1: ಏನ್ ಮಾಡಕ್ಕಾಗತ್ತೆ, ಯಾವ ಕೆನ್ನೆ ಅಂತಲೂ ಮರ್ತಿದ್ದೆ. ಈಗ ನೀವು ಆಫೀಸರ್ ಬೇರೆ, ಮರೀಲೇಬೇಕು. ತಿರುಗಿ ಹೊಡಿಯೋಕ್ಕಾಗತ್ತಾ?
0: ಬೈ ದಿ ಬೈ, ಇವತ್ತು ಈವ್ನಿಂಗ್ ಆಫೀಸ್ ಮುಗಿದ್ಮೇಲೆ ನಿಮ್ಗೆ ಏನಾದ್ರೂ ಮುಖ್ಯವಾದ ಕೆಲಸ ಇದೆಯಾ? ಇಲ್ವಲ್ಲ, ನನ್ ಜೊತೆ ಬರ್ತೀರಾ?
1: ನಿಮ್ ಜೊತೆನಾ? ಎಲ್ಲಿ?
0: ಯಾಕೆ ಎಲ್ಲಿ ಅಂತ ಎದ್ರಕೋತೀರಿ? ರೆಸ್ಟೋರೆಂಟ್ ಹೋಗಿ ಕಾಫಿ ಕುಡಿದ್ಬಿಟ್ಟು ಬರೋಣ.
1: ಕಾಫಿಗಾ? ರೆಸ್ಟೋರೆಂಟ್
0: ಯಾಕೆ ಬರಬಾರ್ದ?
1: ಬರಬಾರ್ದು ಅಂತಲ್ಲ, ಯಾಕೆ ಬರ್ಬೇಕು ಅಂತ. ಅಲ್ಲ ಅಲ್ಲ, ಹೋಗೋಣ. ಅಂದ್ರೆ ನಾವು ರೆಸ್ಟೋರೆಂಟ್ ಗೆ ಹೋಗೋದು ಕಾಫಿ ಕುಡಿಯೋಕ್ಕೆ. ಕಾಫಿನ ಇಲ್ಲಿ ತರಿಸಿ ನಾವು ಕುಡಿದ್ರೆ? ಬೇಡ ಬೇಡ, ರೆಸ್ಟೋರೆಂಟ್ ಹೋಗೋಣ. ರೆಸ್ಟೋರೆಂಟ್

0: ಗುಡ್ ಮಾರ್ನಿಂಗ್ ಮೇಡಮ್. ಆಫೀಸರ್ ಸರ್.
1: ಯಾರು, ಏನ್ ಬೇಕಂತೆ?
0: ನಿಮ್ಮನ್ನು ಹುಡ್ಕೊಂಡು ಯಾರೋ ಒಬ್ರು ಬಂದಿದ್ದಾರೆ.
1: ಬರೋಕ್ ಹೇಳು. ಬೈದ್ವಿ ಮಿಸ್ಟರ್ ರಮೇಶ್, ಆ ಏರೋನೆಟ್ ಕಂಪನಿಗೆ ಅಲಾಟ್ಮೆಂಟ್ ಮಾಡಕ್ ಆಗಲ್ಲ ಅಂತ.
2: ಗುಡ್ ಮಾರ್ನಿಂಗ್.

0: ಪರ್ಸನಲ್ ಆಗಿ ಮಾತಾಡಕ್ಕೆ ಏನಿದೆ? ನೀವು ಹೋಗ್ಬಹುದು.
1: ದಯವಿಟ್ಟು ಸ್ವಲ್ಪ ಸಮಾಧಾನ ಕೇಳಿ. ಇದು ತುಂಬಾ ಮುಖ್ಯವಾದ ವಿಷಯ. ಇದರಿಂದ ಇಬ್ರಿಗೂ ಒಳ್ಳೇದು.
0: ನೋಡಿ, ಮೊದಲು ನೀವು ಇಲ್ಲಿಗೆ ಬಂದಿದ್ದು ಹಿಡಿಸಲಿಲ್ಲ. ನಮ್ಮಿಬ್ರಿಗೂ ಮಾತಾಡಕ್ಕೆ ಏನಿದೆ?
1: ನಿಮ್ ಸ್ವಭಾವ ಗೊತ್ತಿದ್ರು, ನನ್ನ ಆಕ್ಷೇಪಣೆ ಮಾಡುವಾಗ ಮಾತಾಡ್ತೀರಾ ಅಂತ ತಿಳಿದಿದ್ರು, ನನ್ನ ಮನಸ್ಸಲ್ಲಿರೋ ಆಸೆ ನಿಮ್ಗೆ ಹೇಳಬೇಕು ಅಂತ ಬಂದೆ. ಮೇಡಮ್, ನಾನು ನಿರಾಶೆ ಕೊಡಿಸ್ಬಿಡಿ ನೀವು.
0: ನೋಡಿ, ನೀವು ಹೋಗ್ಬಹುದು.
1: ಮೇಡಮ್,
0: ಕೋಪ ಮಾಡಿಕೊಂಡು ನಾನು ಏನಾದ್ರೂ ಹೇಳೋಕ್ ಮುಂಚೆ ನೀವು ಇಲ್ಲಿಂದ ಹೋದ್ರೆ ಇಬ್ಬರಿಗೂ ಗೌರವ ಇರುತ್ತೆ.
1: ಇಷ್ಟದಲ್ಲಿ ಈ ಕಡೆ ಎಲ್ಲ ಬರೋಷ್ಟು ತಪ್ಪು. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿರೋ, ಎದುರುಗಡೆ ನಾನು ಬರ್ತಾ ಇದ್ದೆ.
0: ನಾನ್ಸನ್ಸ್, ರೌಡೀಸ್ ಎಲ್ಲ ನೀವ್ ಅರೇಂಜ್ ಮಾಡಿ ಈಗ ದೊಡ್ಡ ಹೀರೋ ತರ ಆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ ನಾಟಕ ಅಲ್ಲ, ನನಗೂ ಗೊತ್ತು.
2: ನಾನು ಮೇಡಮ್ ಆಫೀಸ್ ನಲ್ಲಿ ಸೂಪರಿಂಟೆಂಡೆಂಟ್.
3: ಇನ್ನೇನ್ ಬರ್ತಾರೆ?
2: ನೀವು?
3: ನಾನು ಲಕ್ಷ್ಮಿ ಅವ್ರ ತಂದೆ. ಯಾಕೆ ನಿಂತ್ರಿ?
2: ಇಲ್ಲ, ಅಂತ ಹುಡುಗಿ ತಂದೆ ಅಂದ್ಮೇಲೆ ಮರ್ಯಾದೆ ಬೇಡವೆ.
3: ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕ್ಷಮಿಸಿ, ನಿಮ್ದು ಯಾವ ಊರು?
2: ದಾವಣಗೆರೆ.
3: ವಿದ್ಯಾಭ್ಯಾಸ?
2: MA.
3: MA? ಏನಿ ವಯಸ್ಸು? 30-32 ಇರ್ಬೋದ?
2: ಎರಡು ಕಡಿಮೆ ಮಾಡಿ, ಇಷ್ಟ ಇದ್ರೆ 4 ಕಡಿಮೆ ಮಾಡಿ ಸರ್.
3: ನಿಮ್ ತಂದೆ ತಾಯಿಗಳು?
2: ಇಲ್ಲ ಸರ್, ಯಾರೂ ಇಲ್ಲ. ಹೇಳೋಕೆ ಅಂಥದ್ದೇನು ಇಲ್ಲ ಸರ್, ನಾಟ್ ಮೆನ್ಷನಬಲ್. ಹೆಸರು ರಮೇಶ್, MA ಅಷ್ಟೇ.
3: MA. ಯಾವ ಜನ ನೀವು?
2: ನಿಮ್ ಜನನೇ ಅಂತ ಇಟ್ಕೊಳ್ಳಿ.
3: ಸದ್ಯ ನಮ್ಗೆ ಗೋತ್ರ ಆಗ್ತದೆ ಸಾಕಪ್ಪ. ನಮ್ದು ವಿಶ್ವಾಮಿತ್ರ ಗೋತ್ರ. ನಿಮ್ದು ಯಾವ ಗೋತ್ರ?
2: ವಿಶ್ವಾಮಿತ್ರ. ಕಾಶ್ಯಪ್.
3: ಕಾಶ್ಯಪದ ಗೋತ್ರ. ಮದುವೆ ಆಗಿದೆಯಾ?
2: ಇಲ್ಲ ಸರ್, ಚಾನ್ಸ್ ಇಲ್ಲ.
3: ವೆರಿ ಗುಡ್, ವೆರಿ ಗುಡ್. ಕಾಲ ಕೊಡು ಬಂತು ಅಂತಂದ್ರೆ, ಕಂಕಣ ಕೊಡು ಬಂದ್ರೆ ಯಾರು ತಡೆಯೋಕ್ ಸಾಧ್ಯವಿಲ್ಲ.
2: ಇಲ್ಲ ಸರ್, ನೋ ಚಾನ್ಸ್. ಐ ನೋ ಮೈ ಹೊರೋಸ್ಕೋಪ್. ನನಗೆ ನನ್ನ ಜಾತಕನೂ ಗೊತ್ತು, ಅದರ ಯೋಗ್ಯತೆನೂ ಗೊತ್ತು. ನನಗೆ ಹೇಳೋಕೆ ಕೇಳೋಕೆ ಹಿರಿಯರು ಯಾರು ಗತಿ ಇಲ್ಲ. ಪರಮ ಸಂಕೋಚ ಬೇರೆ. ವಿರಾಟ್ ಪರ್ವದಲ್ಲಿ ಉತ್ತರ ಇದ್ನಲ್ಲ ಹಾಗೆ, ಅವನಾದ್ರೂ ಹೆಂಗಸರ ಮುಂದೆ ಬಹಳ ಜೋರಾಗಿದ್ನಂತೆ. ನನಗೆ ಅವನ ಗಂಡದಿಲ್ಲೇ ಇಲ್ಲ. ಯಾರ ಹೆಣ್ಣು ಕೊಡ್ತಾರ? ಯಾರ ಮೋಸ ಹೋಗ್ತಾರ?
3: ಕಾಲ ಕೊಡ್ಬೋದು, ನನ್ನ ಮೋಸ ಹೋಗ್ತೀರಿ. ನಾನೇ ಹೆಣ್ಣು ಕೊಡ್ತೀರಿ?
2: ನಿಮ್ಮಗಳ ಅವ್ರೇನು ಓದ್ತಿದಾರ?
3: ಅದನ್ನೆಲ್ಲ ಆಮೇಲೆ ಹೇಳ್ತೀರಿ. ಜಾತಕ ಇದೆಯಾ?
2: ಎಲ್ಲಿ ಸರ್? ಇಲ್ಲ ಸರ್, ಏನಿಲ್ಲ ಸರ್. ನನ್ನ ಜಾತಕದಲ್ಲಿ 3 ಗ್ರಹಗಳೇ ಮಿಸ್ಸಿಂಗ್ ಸರ್, ಅಂದ್ರೆ ನಾಪತ್ತೆ ಆಗ್ಬಿಟ್ಟಿದೆ. ಬೇಡಿ ಸರ್, ಯಾಕೆ ರಿಸ್ಕ್ ತಗೋಬೇಡಿ.
3: ನಿಮ್ ಮಗಳಂದ್ರ? ಈಗ ಚಿಕ್ಕೋಳಿಗೆ ಮದುವೆ ಆಗಿದೆ. ಮೊದಲೇ ಅವಳಿಗೆ ಗಂಡು ಹುಡುಕ್ತಿದ್ದೀನಪ್ಪ.
2: ಮೊದಲನೇ ಅಂದ್ರೆ ಯಾವ ಹೆಸರು ಸರ್? ಅದು ಮೊದಲನೇ ಯಾವ್ದೇವ್ರ ಹೆಸರು?
3: ರಾಮ. ಮೊದಲೇ ಮಗಳು ಲಕ್ಷ್ಮಿಗ್ರಿ.
2: ಬೇಡಪ್ಪ ಸರ್. ಸರ್ ವಿಶ್ವಾಸ ಇದ್ದೀನಿ ಸರ್, ಇದೀನಿ ಸರ್, ಹೇಳ್ತಾ ಇದ್ದೀನಿ. ಡೇಂಜರ್ ಸರ್, ಟ್ರಬಲ್ ಸರ್. ಸರ್ ಸರ್, ನೀವು ಈಗ ನನ್ನ ಹತ್ರ ಮಾತಾಡಿದ್ರೆ ಅವ್ರಿಗೆ ಹೇಳ್ಬೇಡಿ. ಆಮೇಲೆ ನನ್ನ ಜಾಬ್, ನನ್ನ ಕೆಲಸ, ನನ್ನ ಕೆಲಸದ ಬಾಯಿಗೆ ಮಣ್ಣಾಗಿ ಬಿಡುತ್ತೆ.
3: ಎದುರ್ತಾ ಇದ್ದೀರಿ
2: ಸರ್, ಪ್ಲೀಸ್. ಅವಳು ನಿಮ್ಗೆ ಆಫೀಸರ್, ಅದು ನನ್ನ ಮಗಳು. ಕೂತ್ಕೊಳ್ರಿ, ಕೂತ್ಕೊತೇನೆ ಸರ್. ಅದು ಬೇಡಿ ಸರ್, ಆ ವಿಷಯ ಬಿಡಿ. ಇನ್ನೇನಾದ್ರೂ ಮಾತಾಡೋಣ ಸರ್. ನಿಮ್ಗೆ ವಯಸ್ಸು ಒಂದು 60 ಆಗಿರ್ಬೇಕಲ್ಲ ಸರ್?
3: 60 ಪಕ್ಕದಲ್ಲಿ ಸೊನ್ನೆ ಹೊಡೆದು 5 ಈ ಕಡೆ.
2: ವೆರಿ ಗುಡ್ ಸರ್, ವೆರಿ ಗುಡ್. ಅಂದ್ರೆ ಇನ್ನು ಷಷ್ಠಿ ಪೂರ್ತಿ ಮುಗಿದಿಲ್ಲ, ಇನ್ನೂ ಇದೆ. ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಮಾಡ್ಬೇಕು ಸರ್. ತಂದೆ ತಾಯಿ ಇಬ್ಬರನ್ನ ಹಸೆ ಮನೆ ಮೇಲೆ ಕೂರ್ಸಿ.
3: ಆ ದೃಷ್ಟ ಪಡ್ಕೊಂಡು ಬಂದಿಲ್ಲಪ್ಪ. 50 ವರ್ಷಕ್ಕೆ ನನ್ನ ಹೆಂಡತಿ ತೀರ್ಕೊಂಡು.
2: ಹಾರ್ಟ್ ಅಟ್ಯಾಕ? ಯಾವ ಡಾಕ್ಟರ್ ಸರ್?
3: ಅದೆಲ್ಲ ಮುಗ್ದೋದ್ ಕತೆ. ನಿಮ್ ಹೆಸರೇನು ಅಂತಂದ್ರೆ ಉತ್ತರಾಣ?
2: ಅಲ್ಲ, ರಮೇಶ್.
3: ರಮೇಶ್ ಸರ್, ರಮೇಶ್. ನನ್ನ ಯೋಚನೆ ಎಲ್ಲ ನಮ್ ಲಕ್ಷ್ಮಿ ಬಗ್ಗೆ. ಅವಳಿಗೊಂದು ಮದುವೆ ಮಾಡ್ಬಿಟ್ರೆ ನಾನು ನೆಮ್ಮದಿ ಆಗಿರ್ಬೋದಪ್ಪ. ನೀವ್ ಯಾವ ರೀತಿಲೂ ಕಡಿಮೆ ಇಲ್ಲ. ಒಂದು ಡೀಸೆಂಟ್ ಕೆಲಸದಲ್ಲಿದ್ದೀರಿ, MA ಪಾಸ್ ಮಾಡಿದಿರಿ.
2: ಬೇಡಿ ಸರ್. ಇದೇನು ಸರ್, ಬೆಳಗ್ಗೆ ಮುಂಚೆ ನನ್ನ ಪ್ರಾಣ ತಿಂತ ಇದ್ದೀರಿ? ನಾನು ಏನ್ ಮಾಡಿದ್ದೀನಿ ಸರ್? ನಾನು ಕೆಲಸಕ್ಕೆ ಫೈಲ್ ತಗೊಂಡ್ ಬಂದಿದ್ದೀನಿ ಸರ್. ದಯವಿಟ್ಟು ಆ ವಿಷಯ ಬಿಟ್ಟು ಬೇರೆ ಮಾತಾಡಿ ಸರ್.
4: ಹಲೋ ಮಿಸ್ಟರ್ ಎಂ.
2: ಹಲೋ ಹಲೋ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಐ ಮೀನ್ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್.
4: ಬಂದು ತುಂಬಾ ಹೊತ್ತು ಆಯ್ತಾ?
2: ಹೌದು. ಇಲ್ಲ ಇಲ್ಲ, ಒಂದು 5 ನಿಮಿಷ ಆಗಿರ್ಬೇಕು.
4: ನಮ್ಮ ತಂದೆ ಜೊತೆಗೆ ಆನಂದವಾಗಿ ಹರಟೆ ಹೊಡಿತಾ ಇದ್ರಲ್ಲ
2: ಆನಂದ.
3: ಅವ್ರು ಕಿತ್ಕೊಂಡು ಹೋಯ್ತು ಆನಂದ.
2: ಇಲ್ಲ ಇಲ್ಲ, ಆನಂದ ಇಲ್ಲ, ನಾಟ್ ಎ ಹ್ಯಾಪಿ ಕಾನ್ವರ್ಸೇಷನ್. ಅವರೇನೋ ಒಬ್ರೆ ಹರಟೆ ಹೊಡಿತಾ ಇದ್ರು, ನಾನ್ ಸುಮ್ನೆ ಕೂತಿದ್ದೆ. ಕಪ್ಜಿ
3: ಒಳಗಡೆ ಕರ್ಕೊಂಡು ಹೋಗಮ್ಮ, ಮಾತಾಡ.
4: ಒಳಗ್ ಬನ್ನಿ, ಬನ್ನಿ ರಮೇಶ್.
2: ಫೈಲ್ ತಗೊಂಡ್ ಬರೋದ್ ಕೇಳಿದ್ರಿ?
4: ಇದೆಲ್ಲ ಬೇಡ. ನಿಮ್ ಪರ್ಸನಲ್ ಫೈಲ್ ತಗೊಂಡ್ ಬಂದ್ರಾ? ಹೌದು, ಆ ವಿಷಯ ಮಾತಾಡಕ್ಕೆ ನಿಮ್ಮನ್ ಬರೋಕ್ ಹೇಳಿದ್ದು.
2: ನನ್ಗೇನು ಅರ್ಥ ಆಗ್ತಾ ಇಲ್ಲ. ಐ'ಮ್ ಸ್ಟಿಲ್ ಬ್ಲ್ಯಾಂಕ್.
4: ನಾನ್ ಫ್ರಾಂಕ್ ಆಗಿ ಹೇಳ್ತೇನೆ, ಕೂತ್ಕೊಳ್ಳಿ ರಮೇಶ್. ನಾನು ನಿಮ್ ವಿಷಯ ತುಂಬಾ ಯೋಚನೆ ಮಾಡಿದ್ದೀನಿ.
2: ನನ್ನ ವಿಷಯ? ಯಾಕೆ?
4: ನಥಿಂಗ್ ರಾಂಗ್ ರಮೇಶ್.

0: ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀವು ಎಲ್ಲರ ಹಾಗೆ ಧೈರ್ಯವಾಗಿ ಗಂಡ್ಸಾಗಿರ್ಬೇಕಂದ್ರೆ ನಿಮ್ಗೊಂದು ಮದುವೆ ಮಾಡಿಸ್ಬಿಡ್ಬೇಕು ಅಂತ.
1: ಇಸ್ ಇಟ್ ವರ್ತ್ ಟ್ರಬಲ್ ಅಂತ? ಯಾಕಂದ್ರೆ ಡ್ಯಾಮೇಜ್ ಮ್ಯಾರೇಜ್ ನನಗ್ ನಡೆಯಲ್ಲ.
0: ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದೀರಿ ನೀವು?
1: ನನ್ನ ಸ್ವಭಾವ ಯಾವ ಹೆಣ್ಣಿಗೂ ನಾನು ಹಿಡಿಸೋಲ್ಲ. ನಾನೊಂದು ಟೈಪ್ ನೋಡಿ, ಒಂದು ಸ್ಪೆಷಲ್ ಟೈಪ್. ಅಂದ್ರೆ ಸಂಸಾರ ಅಂದ್ರೆ ಭಾರ, ಭಾರ ಅಂದ್ರೆ ಭಯ, ಭಯ ಭಯ ಅಲ್ಲ ಅಂದ್ರೆ.
0: ನೋಡಿ, ನಿಮಗೆ ಯಾವ ಸಂಸಾರ ಭಾರನು ಕೊಡದೇ ಇರೋ ಸಾಮರ್ಥ್ಯವಾದ ಜಾಣೆ ಸಿಕ್ಕಿದ್ರೆ.
1: ನನ್ನೊಂದು ಮದುವೆ ಆಗೋಳು ಜಾಣೆ ಆಗಿರೋಕೆ ಹೇಗೆ ಸಾಧ್ಯ ಅಂತ.
0: ದಟ್ಸ್ ಆಲ್ಸೋ ಎ ಗುಡ್ ಪಾಯಿಂಟ್. ಆದ್ರೂ ಹೋಗ್ಲಿ ಬಿಡು, ಒಳ್ಳೆ ಪ್ರಾಣಿ, ತುಂಬಾ ಓದಿದೆ, ಹೇಳ್ದ ಕೇಳುತ್ತೆ ಅಂತ. ನೀನ್ ಈ ಸ್ವಭಾವನ ಹಿಡ್ಸೋಳು ಸಿಕ್ಕಿದ್ರೆ.
1: ಸಿಕ್ಕಿದ್ರೆ ಅಂತ ಮಂಕು ಅದ್ರ ಹಣೆ ವರ ಕಟ್ಕೊಂಡು ಸಾಯ್ಲಿ ಬಿಡಿ. ಆ ವಿಷಯ ಬೇಡಿ. ಯಾಕೆ
0: ಅಂತ ಮಂಕ್ ಹೆಣ್ಣನ್ನ ನಾನು ಆರಿಸ್ಬಿಟ್ಟೆ ರಮೇಶ್.
1: ನೀವು ಆರಿಸ್ಬಿಟ್ಟಿದ್ದೀರಾ?
0: ಹೌದು.
1: ಎಲ್ಲಿದ್ದಾಳೆ? ಮೆಂಟಲ್ ಹಾಸ್ಪಿಟಲ್? ಲೂಸು?
0: ಆ ಲೂಸು ಇಲ್ಲೇ ನಿಮ್ ಕಣ್ ಮುಂದೆ ಇದ್ದಾಳೆ. ನಾನೇ. ಏನಿದು
1: ಮೇಡಮ್, ನೀವು ನಿಜವಾಗಿ ಹೇಳ್ತಿದ್ದೀರಾ?
0: ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ರಮೇಶ್. ನಿಮ್ಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ನನ್ನ ಮನಸಾರ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಳಿ.
1: ಮೇಡಮ್, ನೀವು ತಮಾಷೆ ಮಾಡ್ತಾ ಇದ್ದೀರಿ. ನೀವು ಹೀಗೆಲ್ಲ ಮಾತಾಡಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋಕೆ ಏನೇನೋ ಹೇಳ್ತಿದ್ದೀರಾ. ಆಫೀಸ್ ನಲ್ಲೂ ನೀವು ನನ್ನ ಪಪ್ಪನನ್ನಾಗಿ ಮಾಡಿದಿರಿ. ಈಗ ಮನೆ ಕರೆದು
0: ಸಾರಿ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ರಮೇಶ್. ನಮ್ ತಂದೆ ಒಪ್ಕೊಂಡ್ ಬಿಟ್ರು. ನೀವು ಒಪ್ಕೊಂಡ್ರೆ ಮದುವೆ ಈಗ ಮುಗಿದ ಹಾಗೆ.
1: ಮೇಡಮ್, ನೀವು ಎಲ್ಲಿ, ನಾನೆಲ್ಲಿ? ನಮ್ಮಿಬ್ಬರ ಮಧ್ಯ ಎಷ್ಟು ವ್ಯತ್ಯಾಸ ಇದೆ. ನೀವು ನನ್ನನ್ನೇ ಮದುವೆ ಮಾಡ್ಕೋತೀರಾ ಅಂತೀರಲ್ಲ, ನಿಮ್ಗೇನು ಲೂಸಾ?
0: ಮಿಸ್ಟರ್ ರಮೇಶ್, ಕೊಂಕಣ ಸುಟ್ಕೊಂಡು ಮೈದಾರಕ್ಕೆ ಬರಬೇಡಿ. ನನ್ನನ್ನು ಮದುವೆ ಮಾಡ್ಕೊಳ್ಳಕ್ಕೆ ನಿಮಗೇನು ಇಷ್ಟ ಇದೆಯಾ ಇಲ್ವಾ ಈಗ್ಲೇ ಹೇಳ್ಬಿಡಿ.
1: ಮೇಡಮ್, ನೀವು ಹೀಗೆ ಹೆದರಿಸಿದ್ರೆ ಹೇಗೆ? ಮೊದ್ಲೇ ನೀವು ನನಗೆ ಆಫೀಸರು, ನಿಮ್ ಮಾತನ್ನು ನಾನು ಕೇಳಲೇಬೇಕಾಗುತ್ತೆ. ಅದನ್ನೊಂದು
0: ನೋಡಿ, ಸುಮ್ಮನೆ ವಾತಾಟ ಅಂತ ಮಾತಾಡಬೇಡಿ. ಎಸ್ ಸರ್, ನೋ.
2: ಧನ್ಯವಾದಗಳು. ಒಂದ್ ವಿಷಯ ತಿಳ್ಕೊಳ್ಳಿ, ನಮ್ಮ ಲಕ್ಷ್ಮಿ ನಿಮ್ಗೆ ಆಫೀಸ್ ಅಲ್ಲಿ ಮಾತ್ರ ಆಫೀಸರ್ ಅಲ್ಲ, ಮನೆಯಲ್ಲೂ ಆಫೀಸರು.
1: ದಟ್ ಗೋಸ್ ವಿದೌಟ್ ಸೇಯಿಂಗ್ ಸರ್. ಅದು ಬೇರೆ ಹೇಳ್ಬೇಕೆ. ಆದ್ರೆ ಮೇಡಮ್, ನಾನ್ ಮತ್ತೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದ್ರೆ ನೀವು ನಿಜಕ್ಕೂ ನನ್ ತಮಾಷೆ ಮಾಡ್ತಾ ಇಲ್ಲ ತಾನೆ
0: ರಮೇಶ್? ನಾನ್ ನಿಜವಾಗ್ಲಿ ಹೇಳ್ತಾ ಇದ್ದೀನಿ. ಚುಟ್ಟಾಗಿರೋದು ನೋಡಿ ಎಲ್ರು ನನ್ನ ಅಹಂಕಾರ ಅಂತ ತಿಳ್ಕೊತಾರೆ. ನಾನು ಮದುವೆ ಆಗ್ಬೇಕು, ನನಗೂ ಮಕ್ಕಳಿರ್ಬೇಕು ಅಂತ ತುಂಬಾ ಆಸೆ. ಐ ಪ್ರೂವ್ ದಟ್ ಐ ಆಮ್ ಎ ಗುಡ್ ಹೌಸ್ ವೈಫ್.
1: ವೈ ವೈ ವೈ, ಜಸ್ಟ್ ಹೌಸ್ ವೈಫ್ ಫಾರ್ ಮೀ, ಇವನ್ ಆಫೀಸ್ ವೈಫ್. ಅಲ್ಲೂ ನಾವ್ ಇಬ್ರು ಒಟ್ಟಿಗೆ ಇರ್ತೀವಲ್ಲ.
3: ತಮ್ ನಿರ್ಧಾರ ತಿಳಿದ ಮೇಲೆ ಇನ್ನ ತಡ ಮಾಡೋಕಿಲ್ಲ. ಈ ಮಂಗಳ ಕಾರ್ಯ ಮೊದಲು ಶುಕ್ರವಾರ ಮುಗಿಸ್ಬಿಡೋಣ.
1: ಅಂದ್ರೆ ಈ ಕೇಸ್ಗೆ, ಈ ಫೈಲ್ಗೆ ಈ ಶುಕ್ರವಾರಕ್ಕೆ ಓಪನ್ ಮಾಡ್ಕೊಳ್ಳಿ.
3: ಓಪನ್ ಮಾಡ್ಕೊಳ್ಳಿ, ಏನಾದ್ರು ಓಪನ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದಿಷ್ಟು ದೊಡ್ಡವ್ರು ತಮ್ ಕಡೆ ಯಾವ್ದಾದ್ರ ಅಡ್ರೆಸ್ ಕೊಡಿ ಟೆಲಿಗ್ರಾಮ್ ಕೊಡೋದಕ್ಕೆ.
1: ದೊಡ್ಡವ್ರು ಅಂದ್ರೆ ಯಾರು ಇಲ್ಲ ಸರ್, ನೀವೇ ಮೊದ್ಲಿಂದ
3: ದೊಡ್ಡವರು. ಲಕ್ಷ್ಮಿ, ಇನ್ಮೇಲೆ ಗಮನಿಸ್ಕೋಬೇಕಾದ ಕೆಲಸ ಬಹಳ ಇದೆ. ನಾ ತುಂಬಾ ಬಿಸಿ.
0: ರಮೇಶ್, ನಿಮಗ್ ಸಂತೋಷ ತಾನೇ?
1: ಸಂತೋಷ ಇದೆ. ಹಾ, ಇದೆ ಇದೆ. ಅಂದ್ರೆ ಮೊದ್ಲು ಸ್ವಲ್ಪ ಭಯ ಇರುತ್ತೆ, ಆಮೇಲೆ ಸಂತೋಷ ಆಗುತ್ತೆ. ಆದ್ರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಷ್ಟೇ. ನಾಡಿದ್ದಿನ ದಿನ ನೆನೆಸಿದ್ರೇನೆ ನನಗೆ ಅತ್ತೆ ಮನೆ ಹೋಗೋತರ ಭಯ.
0: ಸ್ವಲ್ಪ ಸುಮ್ಮನೆ ಇರಿ, ಮೆತ್ತಿಗೆ ಮಾತಾಡಿ. ಯಾರಾದ್ರೂ ನಗ್ತಾರೆ
1: ಕೇಳಿದ್ರೆ ಏನ್ ಹಾಳಾಗುತ್ತೆ?
0: ಸುಮ್ಮನೆ ಇರಿ.
1: ಸುಂದರಕ್ಕೆ ತಾನೇ ಮದುವೆ ಆಗೋದು?
0: ಏನು
1: ಏನಿಲ್ಲ.
4: ನಮಸ್ಕಾರ. ನಾನೇ.
5: ನಿಮ್ಮನ್ನ ಯಾರು ಕರೆಸಿದ್ದು?
4: ಹೇಗಿದೆ ಮೈ?
5: ಹಿಂದುಗಡೆನಾ ಹಿಂದುಗಡೆನಾ?
4: ಏಯ್, ನಾನೇನು ಇನ್ವಿಟೇಷನ್ ಇಂದ ಬಂದಿದ್ದೀನಿ ತಿಳ್ಕೊಂಡಿದ್ಯಾ ಮಿಸ್ಟರ್? ಈಗ ನಾನು ಗಂಡ ಕಡೆಯವನು. ನಿಮ್ ಉಡ್ಬಿಹಳಿಯ ರಮೇಶ್ ಇದನಲ್ಲ, ಅವನಿಗೆ ತುಂಬಾ ಬೇಕಾದವನು.
5: ನಮಸ್ಕಾರ.
4: ನಮಸ್ಕಾರ. ಅದು ರಮೇಶ್ ಅಲ್ಲಿ ಕಾಣಿಸ್ತಾ ಇಲ್ಲ. ಹಲೋ ಮೇಡಮ್, ನಾನಿಲ್ದೆ ಮದುವೆ ನಡೆಯುತ್ತೆ ಅಂತ ತಿಳ್ಕೊಂಡ್ರ? ನೋಡಿದ್ರ ಹೇಗೆ ಕರೆಕ್ಟ್ ಟೈಮ್ ಬಂದ್ರು.
6: ನಮ್ ಶ್ರೀಕಾಂತ್ ಅಂತೂ ಅದೃಷ್ಟ ಇಲ್ಲದೆ ಹೋಯ್ತು. ಅವ್ರ ಮನೇಲಿ ಇದ್ಕೊಂಡು ಓದಿ ಮುಂದೆ ಬಂದ ನಮ್ಮ ರಮೇಶ್ಗೆ ಆ ಭಾಗ್ಯ ಸಿಕ್ತು ಅಂತ ಕೇಳಿದಾಗ ಬಹಳ ಸಂತೋಷ ಆಯ್ತು.
7: ನಿಮ್ಮನ್ನೆಲ್ಲ ಯಾರು ಮದುವೆಗೆ ಹಾಕುವ ಅನಿಸಿದ್ರು? ಇನ್ನೇನು ಗದ್ದಲ ಎಬ್ಬಿಸ್ಬೇಕು ಅಂತಿದ್ದೀರಪ್ಪ?
4: ನಾವು ಗೊಂದಲ ಮಾಡಕ್ ಬಂದಿಲ್ಲ. ರಮೇಶ್ಗೆ ಹಣ ಕೊಟ್ಟು ಹೋಗ್ತಿದ್ ನಮ್ ತಂದೆ, ಅವ್ರಿಗೆ ಮೈ ಚೆನ್ನಾಗಿಲ್ಲ, ಅವ್ರಿಲ್ಲಿ ಬರಕಾಗಲಿಲ್ಲ. ಅವ್ರ ಪರವಾಗಿ ನಾನ್ ಬಂದಿದ್ದೀನಿ. ಅದು ನಮ್ ಲಕ್ಷ್ಮಿಯವರೇ ಕನ್ನಿ ಅಂತ ಗೊತ್ತಾದ್ಮೇಲೆ ಡಬಲ್ ಸಂತೋಷದಲ್ಲಿ ಬಂದಿದ್ದೀವಿ. ಅಚ್ಚರಿ, ಆಶೀರ್ವಾದ ಮಾಡೋ ಜನ ನಾವು ಬಂದಿದ್ರು, ಇವು ತಾಲಿ ಕಟ್ಟಕ್ ಯಾಕೆ ಇನ್ನು ಬಂದಿಲ್ಲ?
7: ಮದುವೆ ಗಂಡುಗೋಸ್ಕರವಾಗಿ ನಾವಿನ್ನು ಕಾಯ್ತಾ ಇದ್ದೀವಿ.
0: ಮಿಸ್ಟರ್ ಶ್ರೀಕಾಂತ್, ರಮೇಶ್ ಯಾಕೆ ಬಂದಿಲ್ಲ ಅಂತ ನಂಗೆ ಈಗ ಅರ್ಥ ಆಗ್ತಾ ಇದೆ. ಇದೆಲ್ಲ ನಿಮ್ ಪ್ಲಾನ. ರಮೇಶ್ ನಿಮ್ ಮನುಷ್ಯನ ನೋಡಿ, ನನ್ ಮೇಲೆ ಸೇರ್ ತೀರಿಸ್ಕೊಳಕ್ಕೆ ಇದೇನ ಸಮಯ? ಒಂದ್ ಮಾತು ಹೇಳ್ತೀನಿ, ನಾನ್ ರಮೇಶ್ ಹತ್ರ ಮೋಸ ಹೋಗಿರ್ಬೋದು, ಆದ್ರೆ ಅದಕ್ಕೋಸ್ಕರ ನೊಂದು ಸಂಕಟ ಪಟ್ಕೊಂಡು ಬಾವಿಗೆ ಬೀಳೋಲ್ಲ.
7: ಮಿಸ್ಟರ್ ಶ್ರೀಕಾಂತ್, ಲಕ್ಷ್ಮಿ ಮುಂಗೋಪಿ ಅವತ್ತೇನೋ ದುಡುಕ್ಬಿಟ್ಟು ಮದುವೆ ನಿಲ್ಲಿಸ್ಬಿಟ್ಟು, ಆದ್ರೆ ಅದಕ್ಕೇಂತ ಮುಯಿ ತೀರಿಸ್ಕೊಂಡು ಒಂದ್ ಹೆಣ್ಣಿನ ಬಾಳ್ನೇ ಹಾಳು ಮಾಡೋದು ಮನುಷ್ಯತ್ವ ಅಲ್ಲಪ್ಪ.
0: ಜೀವನ ಅನ್ನೋದು ಕಣ್ಣ ಮುಚ್ಚಾಲ ಆಟನ? ನಿಮ್ ಇಷ್ಟ ಬಂದಾಗ ಆಡೋಕೆ.
4: ಮೇಡಮ್, ನಿಮ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಾ ಇಲ್ಲಿಗೆ ಬಂದಿಲ್ಲ. ರಮೇಶ್ಗೂ ನಿಮ್ಗೂ ತುಂಬು ಮನಸ್ಸಿಂದ ಆಶೀರ್ವಾದ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಅದೇನು ಕಾರಣನೋ ಏನೋ, ಅವನಿನ್ನೂ ಇಲ್ಲಿಗೆ ಬಂದಿಲ್ಲ. ಅದಕ್ಕೆ ನೀವು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ನಮ್ಮ ಮದುವೆ ನಿಂತ ಮೇಲೆ ನಾ ತುಂಬಾ ಯೋಚನೆ ಮಾಡಿದೆ. ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಅವಸರ ಪಟ್ಟು ನಿಮ್ ಮನ್ಸಿಗೆ ನೋವು ಉಂಟು ಮಾಡಿದ್ವಿ ಅಂತ. ಮೇಡಮ್, ನಿಜವಾಗ್ಲೂ ಹೇಳಿ.
8: ಇದುವರೆಗೆ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಧೈರ್ಯಲಕ್ಷ್ಮಿ ಚಿತ್ರವನ್ನ ಕೇಳಿದ್ರಿ.
9: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
10: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
9: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
11: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
12: ವಿವಿಧ ಭಾರತಿ 102.9 FM.
8: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
13: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವರ್ಷಾ ವಿಲಿಯಮ್ಸ್ ವಿತ್ ನ್ಯೂಸ್ ಅಟ್ 9. The headlines. Prime Minister Narendra Modi says India and the Netherlands working together to build trusted future-ready supply chains. Calls India land of opportunities in the 21st century. Tata Electronics and Dutch firm ASML sign agreement to boost semiconductor manufacturing in India. Delhi court sends prime suspect in NEET paper leak case PV Kulkarni and co-accused Manisha Wagmare to 10 days CBI custody. New Delhi rejects Indus Waters treaty award by the Court of Arbitration, calling it illegal. CBSE makes study of 3 languages compulsory for class 9th and 10th. And India's Sanjana wins 3 bronze medals in the women's 77 kilogram category at the Asian Weightlifting Championships in Gandhinagar. Prime Minister Narendra Modi today said India and the Netherlands are working together to build a trusted, transparent and future-ready supply chain to address global disruptions amid what he described as a decade of disasters marked by multiple crises. Addressing a community program in The Hague, the Netherlands, as part of his 5-nation tour, PM Modi said, the world is facing a series of unprecedented challenges, including the COVID-19 pandemic, ongoing conflicts, and an emerging energy crisis. He cautioned that failure to address these challenges swiftly could reverse global development gains and push large sections of the population into poverty.
14: पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से गरीबी के दलदल में चली जाएगी.
13: Highlighting global efforts to strengthen economic resilience, the Prime Minister said India and the Netherlands are jointly focusing on building robust supply chains. Prime Minister Narendra Modi also underlined India's growing global role, describing the country as a land of opportunities in the 21st century that is driven by both technology and human values.
14: 21वीं सदी का भारत अवसरों की भूमि है. भारत टेक्नोलॉजी ड्रिवन भी है और ह्यूमैनिटी ड्रिवन भी है. भारत जितना एंशियंट है उतना ही मॉडर्न बन रहा है और विकसित भारत की जर्नी में भागीदारी का भी है. मैं नेदरलैंड्स में भारतीय समुदाय के सभी साथियों से कहूंगा, आप भारत में ज्यादा से ज्यादा सहयोग बढ़ाएं. इससे भारत का सामर्थ्य भी बढ़ेगा और आपके इन्वेस्टमेंट पर रिटर्न भी ज्यादा मिलेगा.
13: Prime Minister Modi said the warmth and enthusiasm of the gathering made him feel he is attending a festival in India. He described The Hague as a living symbol of India-Netherlands friendship and noted that Dutch leaders consistently praised the contribution of the Indian diaspora. Later, Prime Minister Narendra Modi met King Willem-Alexander and Queen Maxima of the Netherlands during the second leg of his five-nation visit. Prime Minister Modi was today presented with the historic 11th century Chola copper plates by authorities of Leiden University during his official visit to the Netherlands. The return of the priceless artifacts marks a landmark moment in India-Netherlands cultural cooperation and heritage restitution. Known as the Leiden copper plates, the royal charters had been preserved for over a century at the university's Asian Library. The collection consists of 21 large and 3 small copper plates bound by a bronze ring bearing the seal of Chola King Rajendra Chola I. 5 plates contain inscriptions in Sanskrit, while 16 are inscribed in Tamil. Another set of plates carrying the seal of Kulatunga Chola I also contains Tamil inscriptions. The Prime Minister reached the Netherlands last on the second leg of his five-nation tour. After concluding his visit to the Netherlands, Mr. Modi will travel to Sweden tomorrow. The Prime Minister's visit to Sweden's industrial hub, Gothenburg, is expected to further strengthen bilateral ties between India and Sweden, particularly in emerging and high-technology sectors such as trade, artificial intelligence and space technology. Speaking exclusively to Akashwani, India's ambassador to Sweden, Anurag Bhushan, highlighted the significance of the visit and said it would open new avenues of cooperation and innovation between the two countries.
15: We have a very long-standing partnership with Sweden on defense, but this relationship has now outgrown from a buyer-seller relationship to more of defense partners, and both countries and companies, each other, companies of India and Sweden, they are looking to co-develop and co-produce equipment. We have been galvanized by Honorable Prime Minister's initiatives such as Atmanirbhar Bharat, Make in India, and also infrastructure development that has happened.
13: Head of Engineering and Product Development at Artifacts in Sweden, Per Stenfeldt, expressed optimism about stronger industrial collaboration and greater business opportunities between India and Europe arising from the India-European Union Free Trade Agreement.
16: Great opportunity for multiple companies to strengthen their collaboration between Europe and India. We are already part of Tata out since December 2025, and I think this free trade agreement will try and benefit more companies and organizations between both India and Sweden.
13: Electronics manufacturing company Tata Electronics and Dutch semiconductor equipment major ASML have joined hands to enable chip manufacturing in India. The fact was announced during Prime Minister Narendra Modi's visit to the Netherlands. ASML is known for having a monopoly in a category of lithography equipment, which is critical for production of advanced small-size semiconductors. A joint statement said through this partnership, ASML will enable the establishment and successful ramp of Tata Electronics' upcoming 300mm semiconductor fab in Dholera, Gujarat. This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back. You're with us on the news at 9.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:56 ಸೆಕೆಂಡ್ಗಳಾಗಿದೆ. ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ಗೆ ಪ್ರೀತಿಯ ಸ್ವಾಗತ. ಮಧುರವಾದ ಹಿಂದಿ ಗೀತೆಗಳು ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಕಾಯ್ತಾ ಇವೆ. ಒಂದೊಂದಾಗಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ನೀವು ಕೂಡ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ. ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂದೇಶಗಳ ಮೂಲಕ ನಮಗೆ ತಿಳಿಸ್ತಾ ಇರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಹಮ್ ಆಪ್ಕೆ ಹೇ ಕೌನ್ ಸಿನಿಮಾದ ಗೀತೆ. ಲತಾ ಮಂಗೇಶ್ಕರ್ ರವರ ಗಾಯನ, ದೇವ್ ಕೊಯ್ಲಿ ರವರ ರಚನೆ, ರಾಮ್ ಲಕ್ಷ್ಮಣ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ದಾಮಿನಿ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಧನಿಯಾಗಿದ್ದಾರೆ ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್.

ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಗೀತೆಯ ಸಾಹಿತ್ಯವನ್ನ ಮೆಚ್ಚುತ್ತಾ ಇದ್ದಾರೆ, ಹಾಗೆ ಸಿನಿಮಾದ ಕಥೆಯನ್ನ ನೆನಪಿಸ್ಕೊಳ್ತಾ ಇದ್ದಾರೆ, ತಮ್ಮ ಬಾಲ್ಯದ ದಿನಗಳಲ್ಲಿ ಕೇಳಿದಂತ ಹಾಡಿದು ಅಂತ ಕೂಡ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಕುಚ್ ನಾ ಕಹೂ ಚಿತ್ರದಿಂದ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ, ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಶಂಕರ್ ಎಹ್ಸಾನ್ ಲಾಯ್ ಅವರದ್ದು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ ಸಾಜನ್ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ DDLJ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ತಂಡದವರು. ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಜತಿನ್ ಲಲಿತ್.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಜಿಸ್ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಈ ಇಂಪಾದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಶಾನ್. ಸಾಹಿತ್ಯ ನೀಲೇಶ್ ಮಿಶ್ರಾ, ಸಂಗೀತ ಎಂ ಎಂ ಕ್ರೀಮ್ ರವರದ್ದು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋಣ. ಯಾರಿದು ನಂಬರ್ ನಿಮಗೆ 2422 ಗುರುರಾಜ್ ರವರ ಸಂದೇಶ ಬಂದಿದೆ. ಹಾಗೆ ಕೌಡ್ಲಿ ರವಿ ಅಂಜನಾನಗರ್ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಶನಿವಾರದ ರಾತ್ರಿ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳಿ ಮನಸ್ಸು ಹಗುರ ಆಗ್ತಾ ಇದೆ. ಸಂಜೆಯಿಂದಲೂ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸ್ಪಂದನೆಗೆ ಸಮಯಾವಕಾಶ ಸಿಗದ ಹಿನ್ನೆಲೆಯಲ್ಲಿ ತಡವಾಗಿ ಸಂದೇಶ ಕಳಿಸ್ತಾ ಇದ್ದೀನಿ, ಕ್ಷಮೆ ಇರಲಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಇವರು. ಹಾಗೆ ಈ ಏಕ್ ತುಜೆ ಕೇಳಿಯೇ ಚಿತ್ರದ ಗೀತೆಗಳು ನಾವು ಚಿಕ್ಕ ಹುಡುಗರಿದ್ದಾಗಲೇ ನಮಗೆ ಬಾಯಿಪಾಠವಾಗಿತ್ತು, ಕಾರಣ ನಮ್ಮ ಊರಿನಲ್ಲಿ ಒಂದು ಸಿನಿಮಾ ಟೆಂಟ್ ಇತ್ತು ಅಂತ ಇವರು ತಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಹಾಗೆ ತೆರೆ ಮೇರೆ ಬೀಚ್ ಮೀ ಸೂಪರ್ ಸಾಂಗ್ ಅಂತ ತಿಳಿಸ್ತಾ ಇದ್ದಾರೆ. ನಂಬರ್ ನಿಮಗೆ 1109 ಇವರ ಸಂದೇಶ ಬಂದಿದೆ. ಹಾಗೆ ಚಂದ್ರಕಾಂತ್ ಅಥಣಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಇವರು ಸಹ ಎಲ್ಲ ಗೀತೆಗಳನ್ನು ಮೆಚ್ಚಿದ್ದಾರೆ, ಎಲ್ಲ ಗೀತೆಗಳಿಗೂ ಸಹ ತಮ್ಮ ವಿವರಣೆಯನ್ನು ಸಹ ನೀಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳು ಸೂಪರ್ಬ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ರಮಾಮೋಹನ್ ರವರ ಸಂದೇಶ ಇದು. ಹೈದರಾಬಾದ್ನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗರತ್ನ ರಾಜಾಜಿನಗರ್ ಇಲ್ಲಿಂದ ಸಂದೇಶ ಕಳಿಸ್ತಾ ಇದ್ದಾರೆ, ಇವರು ಕೂಡ ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ, ಧನ್ಯವಾದ. ಹಾಗೆ ಸಾಜನ್ ಚಿತ್ರದ ಹಾಡು ತುಂಬ ಇಷ್ಟ ಆಯಿತು ಮೇಡಮ್, ಧನ್ಯವಾದಗಳು ಅಂತ ನೂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರು ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ DDLJ ಬಂದಾಗ ನಾನಿನ್ನು LKG ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ನಿಮಗೆ 1006 ಇವರ ಸಂದೇಶ. ಹಾಗೆ ಚನ್ನಪ್ಪ JP ನಗರ್ನಿಂದ ಸಂದೇಶ ಕಳಿಸಿದ್ದಾರೆ, ಹಿಂದಿ ಮೆಲೋಡಿಸ್ನ ಎಲ್ಲ ಗೀತೆಗಳು ಸೂಪರ್ ಮೇಡಮ್, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ. ಹಾಗೆ ಜಗದಾಂಬಿಕಾ ಹಂಸವೇಣಿ, ಗೀತೆಗಳು ಬಹಳ ಇಷ್ಟವಾದವು ಮೇಡಮ್, ಜಾದು ಹೇ ನಶಾ ಹೇ ಗೀತೆ ನಮ್ಮ ಮೆಚ್ಚಿನ ಗೀತೆ, ಪ್ರಸಾರಕ್ಕಾಗಿ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಅಂತ ಕೇಳಿ ಬಹಳ ಖುಷಿಯಾಯಿತು. ಹಾಗೆ ಕೌಸಲ್ಯ ಬನಶಂಕರಿಯಿಂದ DDLJ ಎವರ್ಗ್ರೀನ್ ಸಾಂಗ್ ಅಂತ ಮೆಸೇಜ್ ಮಾಡಿದ್ದಾರೆ. ಹನುಮಂತ ನಾಗರ ಬೆಂಚಿಯಿಂದ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಹಿಂದಿ ಹಾಡುಗಳು ಸುಶ್ರಾವ್ಯವಾಗಿವೆ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂಥ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸ್ದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 10:00. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 5 ರಾಷ್ಟಗಳ ಅಧಿಕೃತ ಭೇಟಿಯ 2ನೇ ಚರಣದಲ್ಲಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿರುವ ರಾಯಲ್ ಪ್ಯಾಲೇಸ್ನಲ್ಲಿ ನೆದರ್ಲ್ಯಾಂಡ್ ರಾಜ ವಿಲ್ಲಂ ಅಲೆಕ್ಸಾಂಡರ್ ಮತ್ತು ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಇಂದು ಭಾರತ ನೆದರ್ಲ್ಯಾಂಡ್ ಸಂಬಂಧಗಳ ನಿರಂತರ ಬಲವರ್ಧನೆಯನ್ನು ಒತ್ತಿ ಹೇಳುತ್ತದೆ. ಒಂದು ರಾಷ್ಟ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ಮಾನವ ಸಂಪನ್ಮೂಲ ಬಳಕೆ ಕಡಿಮೆಯಾಗಲಿದೆ. ಇದರಿಂದ ದೇಶಕ್ಕೆ ಒಟ್ಟಾರೆ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ. ಈ ಪ್ರಕ್ರಿಯೆ ಕುರಿತು ಎಲ್ಲಾ ಪಕ್ಷಗಳಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ನೀಡಿದ ಕಾರ್ಗಿಲ್ನ 2 ದಿನಗಳ ಅಧ್ಯಯನ ಭೇಟಿ ಇಂದು ಮುಕ್ತಾಯಗೊಂಡಿತು. ಭೇಟಿಯ ಸಮಯದಲ್ಲಿ ಸಮಿತಿ ಸದಸ್ಯರು ಡ್ರಾಸ್ ಯುದ್ದ ಸ್ಮಾರಕದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಹಾವೇರಿ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆಯಾದ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಿಲ್ಲೆಯ ಗುತ್ತಲ ಅಗಡಿ ರಸ್ತೆಯಲ್ಲಿ ಗಾಳಿಯಿಂದ ಮರವೊಂದು ಬಿದ್ದು ವಾಹನಗಳ ಸಂಚಾರ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನಿಂತು ತೊಂದರೆ ಉಂಟಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೇ 19 ಮತ್ತು 20ರಂದು ಚೀನಾಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು ಚೀನಾ ಅಧ್ಯಕ್ಷ ಕ್ಸೀ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ಇತ್ತೀಚಿನ ವರದಿ ಬಂದಾಗ 4.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 51 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:28. ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಬಗ್ಗೆನೇ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡೂ ಸಾಗೋದು ಪ್ರೇಮದ ಸುತ್ತ. ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಬೇಕಿರುವಂತಹ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9488309109. ವಾಟ್ಸ್ಆ್ಯಪ್ ನಂಬರ್ ಏನೋ ತಿಳಿಸಿದ್ದಾಯ್ತು, ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೆಲವು ದಿನಗಳ ಹಿಂದೆ ಒಂದು ಸಾಲನ ನೋಡಿದೆ, ಅದು ನನಗೆ ಪಾರ್ಷಿಯಲಿ ರೈಟ್ ಅಂತ ಅನ್ನಿಸ್ತು. ಯಾಕೆ ಪಾರ್ಷಿಯಲಿ ರೈಟ್ ಅಂತ ಆಮೇಲೆ ತಿಳಿಸ್ತೀನಿ, ಮೊದಲು ವಿಷಯ ಏನು ಅಂತ ತಿಳಿಸ್ಬಿಡ್ತೀನಿ. ಸಿಗದವರೊಂದಿಗೆ ಪ್ರೇಮ ಆಗೋದು ಇದೇ ಆ ಸಾಲು. ನೋಡಿದ ತಕ್ಷಣ ಇದು ಭಗ್ನ ಪ್ರೇಮಿಯ ಸಾಲು ಇರಬಹುದೇನೋ ಅಂತ ಅನ್ನಿಸ್ತು. ಯಾಕಂದರೆ ಪ್ರೇಮ ಸಿಕ್ಕಾಗ ಈ ಮಾತು ಬರೋದೇ ಇಲ್ಲ ಅಲ್ವಾ? ಸ್ನೇಹಿತರೆ, ನಿಮ್ಗೇನನ್ಸುತ್ತೆ, ಪ್ರೇಮ ಆಗೋದು ಸಿಗದವರ ಜೊತೆಗೇನಾ? ಪ್ರೇಮ ಸಿಕ್ಕವರು ಅಂದರೆ ಪ್ರೇಮಿಯೇ ತನ್ನ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ಅಂಥವರು ಈ ಮಾತನ್ನು ಒಪ್ಪೋದಕ್ಕೆ

ಸಾಧ್ಯ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮ ಲೈಫ್ನಲ್ಲಿ ನಮ್ಮ ಪ್ರೇಮಿ ನಮಗೆ ಸಿಕ್ಕಿರಬಹುದು, ಬಟ್ ಸಾಕಷ್ಟು ಪ್ರೇಮಿಗಳಿಗೆ ಅವರ ಪ್ರೇಯಸಿ ಅಥವಾ ಪ್ರಿಯಕರ ಸಿಕ್ಕಿರೋದಿಲ್ಲ, ಅವರ ಬಾಳಿಗೆ ಜೊತೆಗಾರ ಅಥವಾ ಜೊತೆಗಾರ್ತಿ ಆಗಿರೋದಿಲ್ಲ. ಸೊ ಅಂಥವ್ರನ್ನ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ನೀವು ಹೇಳಿ, ಸಿಗದವರೊಂದಿಗೆ ಪ್ರೇಮ ಆಗೋದು ಯಾಕೆ ಅಂತ ನಿಮ್ಗನ್ಸುತ್ತೆ? ಈ ವಿಷಯದ ಕುರಿತು ನಿಮ್ಮ ಸಂದೇಶಗಳು ಬರಲಿ. ಈಗ ಮಿಲನ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ.

ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದದ ವಿಷಯ ಒಂದು ಸಾಲು, ಸಿಗದವರೊಂದಿಗೆ ಪ್ರೇಮ ಆಗುವುದು ಅನ್ನೋ ಒಂದು ಸಾಲನ್ನ ಇತ್ತೀಚೆಗಷ್ಟೇ ನೋಡಿದೆ. ಅದೇ ಸಾಲನ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ, ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದೀನಿ. ಸಂದೇಶಗಳು ಬಂದಿವೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋಣ. ಕೌಸಲ್ಯ ಬನಶಂಕರಿಯಿಂದ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಮೆಚ್ಚಿದ್ದಾರೆ, ಧನ್ಯವಾದ. ಹಾಗೆ ನಿಮ್ಮದ ವಿಷಯದ ಕುರಿತು ಒಂದು ಮಾತು, ನಿಜಕ್ಕೂ ಹೌದು, ಸಿಗದವರ ಜೊತೆಗೇನೆ ಪ್ರೇಮ ಹೆಚ್ಚಿನ ಬಾರಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಥಣಿಯಿಂದ ಚಂದ್ರಕಾಂತ್ರವರು. ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಇವರು ಸಂದೇಶ ಕಳಿಸಿದ್ದಾರೆ. ಗೀತೆಗಳು ಇಷ್ಟ ಆಗ್ತಾ ಇದೆ, ಮೊದಲನೇ ಗೀತೆ ನನ್ನ ಮೆಚ್ಚಿನ ಗೀತೆ ಅಂತ ತಿಳಿಸಿದ್ದಾರೆ ಇವರು. ರಾಣಿ ಮಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಪ್ರೀತಿ ಅಂಕುರವಾದ ನಂತರವೇ ಅದು ನಮಗೆ ನಿಲುಕದ ನಕ್ಷತ್ರ ಅಂತ ಗೊತ್ತಾಗೋದು. ಅಷ್ಟೊತ್ತಿಗೆ ಮನದಲ್ಲಿ ಹುಟ್ಟಿದ ಪ್ರೀತಿಯ ಗರಿಕೆ ಆಳವಾಗಿ ಬೇರು ಕೊಟ್ಟಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸಿಗಲ್ಲ ಅಂತ ಗೊತ್ತಿದ್ರೂ ಪ್ರೀತಿ ಮಾಡೋದೇ ನಿಜವಾದ ಪ್ರೀತಿ, ಸಿಗದೇ ಇರೋದ್ರ ಮೇಲೇನೆ ಆಸಕ್ತಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 7424. ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಹಾಗೆಯೇ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ವಿಷಯದ ಕುರಿತು ನೀವು ಸಂದೇಶ ಕಳಿಸಿ ಸ್ನೇಹಿತರೆ, ಸಿಗದವರೊಂದಿಗೆ ಪ್ರೇಮ ಆಗೋದು ಈ ಸಾಲಿಗೆ ನಿಮ್ಮ ಮಾತು ಬರಲಿ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಈಗ ಇಂತಿ ನಿನ್ನ ಪ್ರೀತಿಯ ಚಿತ್ರದಿಂದ ಮಧುರವಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಿಗದವರೊಂದಿಗೆ ಪ್ರೇಮ ಆಗೋದು ಅನ್ನೋ ಒಂದು ಸಾಲಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶಗಳು ಬಂದಿವೆ. ಪ್ರೀತಿ ಮತ್ತು ಪ್ರೇಮ ಒಮ್ಮೊಮ್ಮೆ ಯಾರೊಬ್ಬರ ಮೇಲೆ ಹೇಳದೆ ಕೇಳದೆ ಆಗಿಬಿಡುತ್ತದೆ. ಆದರೆ ಅವರು ನಮಗೆ ಸಿಗುತ್ತಾರೋ ಇಲ್ಲವೋ ನಮ್ಮ ಅದೃಷ್ಟದ ಮೇಲಿರುತ್ತದೆ. ಪ್ರೇಮಿಸಿದವರೆಲ್ಲರೂ ನಮ್ಮ ಸಂಗಾತಿಗಳಾಗಲು ಸಾಧ್ಯವಿಲ್ಲ. ಈ ಮಾತಿಗೆ ರಾಧಾಕೃಷ್ಣರೇ ಸಾಕ್ಷಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ. ಹಾಗೆ ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಇವರ ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ತುಂಬ ಒಳ್ಳೆಯ ವಿಷಯ. ನಾವು ಯಾರನ್ನು ತುಂಬ ಇಷ್ಟಪಡ್ತೀವೋ ಅವರು ನಮಗೆ ಎಂದಿಗೂ ಸಿಗುವುದಿಲ್ಲ. ಆ ವ್ಯಕ್ತಿಯಾಗಲಿ ವಸ್ತು ಆಗಲಿ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಇಷ್ಟಪಡುತ್ತೇವೆ. ಅದೇ ನಿಜವಾದ ಪ್ರೀತಿ, ಪ್ರೇಮ. ಧನ್ಯವಾದಗಳು. ಇಂತಿನ ಪ್ರೀತಿಯ ಚಿತ್ರದ ಹಾಡು ತುಂಬ ಇಷ್ಟ ಆಯಿತು ಮೇಡಮ್, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಹುತೇಕ ಅಂದಿನ ಮತ್ತು ಇಂದಿನ ಯುವಕ ಯುವತಿಯರು ಸಿನಿಮಾದಲ್ಲಿ ನೋಡಿದ ಸುಂದರ ನಾಯಕ ಮತ್ತು ನಾಯಕಿ ತರಹ ನನ್ನ ಪ್ರೇಮಿ ಇರಬೇಕು ಎಂದು ಕನಸು ಕಾಣಲು ಸಹಜ. ಕನಸು ಕಾಣುವುದು ಸಹಜ, ಆದರೆ ಅಂತಹ ಕನಸು ನನಸಾಗುವುದು ತುಂಬ ಕಷ್ಟದ ಕೆಲಸ ಎಂದು ಗೊತ್ತಿದ್ದರೂ ಸಹ ತಮ್ಮ ಕಾಲೇಜು ಅಥವಾ ವೃತ್ತಿಯ ಸಹಪಾಠಿಗಳಲ್ಲಿ ತಮ್ಮ ಮನದಾಳದ ಪ್ರೇಮವನ್ನು ನೇರವಾಗಿ ಹೇಳಿಕೊಳ್ಳದೆ ಮನಸ್ಸಿನಲ್ಲಿಯೇ ಅಂತ ಜೀವದ ಸಂಗಾತಿ ಸುಂದರವಾಗಿರುವ ಪ್ರೇಮಿ ನನ್ನವಳಾಗಬೇಕೆಂದು ಬಹುತೇಕರು ತಮ್ಮ ಒನ್ ವೇ ಪ್ರೇಮದ ಕನಸಿನಲ್ಲಿಯೇ ಕನಸು ಕಾಣುತ್ತಾರೆ. ಆದರೆ ಸಮೀಕ್ಷೆಯ ಪ್ರಕಾರ ಬಹುತೇಕ ಪ್ರೇಮಿಗಳು ಸಫಲವಾಗುವುದು ಕೇವಲ 10% ಮಾತ್ರ ತಿಳಿದು ಬಂದಿದೆ ಅಂತ ಸಮೀಕ್ಷೆಯ ಫಲಿತಾಂಶವನ್ನು ಕೂಡ ತಿಳಿಸ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಹಾಗೆ ವಾಣಿ ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ, ಸಿಗದವರೊಂದಿಗೆ ಆಗುವ ಪ್ರೇಮವು ಕೇವಲ ವ್ಯಕ್ತಿಯ ಮೇಲಿನ ವ್ಯಾಮೋಹವಲ್ಲ, ಅದು ಮನಸ್ಸಿನ ಒಂದು ಉನ್ನತ ಸ್ಥಿತಿ. ಅದು ಕೊನೆಯಲ್ಲಿ ನೋವನ್ನು ನೀಡಿದರೂ ಬದುಕಿಗೆ ತೀವ್ರವಾದ ಭಾವನಾತ್ಮಕ ಆಳವನ್ನು ಮತ್ತು ನೆನಪುಗಳ ಸವಿಯನ್ನು ಕೊಡುತ್ತದೆ ಅಂತ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು. ಸಿಗದವರೊಂದಿಗೆ ಆಗುವುದು ಪ್ರೇಮ ಅನ್ನೋ ಒಂದು ಸಾಲನ ಇತ್ತೀಚೆಗೆ ನೋಡಿದೆ. ಆ ಸಾಲಿಗೆ ನಿಮ್ಮ ಮಾತುಗಳು ಬರಲಿ, ನಿಮ್ಮ ಅನಿಸಿಕೆಗಳನ್ನ ಆದಷ್ಟು ಬೇಗ ನಮ್ಮ ಇನ್ಬಾಕ್ಸ್ಗೆ ತಲುಪಿಸಿ. ಈಗ ಅಮೃತ ವರ್ಷಿಣಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ಏನು ಅಂದರೆ ಸಿಗದವರೊಂದಿಗೆ ಪ್ರೇಮ ಆಗೋದು. ಈ ಸಾಲು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ. ವಿಷಯದ ಕುರಿತಾಗಿ ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಸಿಗದವರೊಂದಿಗೆ ಪ್ರೇಮ ಆಗುವುದು ನಿಜಕ್ಕೂ ಸತ್ಯ. ಅಂಥವರೊಂದಿಗಿನ ಪ್ರೀತಿ ಪ್ರೇಮ ಹೆಚ್ಚು ಗಟ್ಟಿಯಾಗಿರುವುದುಂಟು. ಒಳ್ಳೆಯ ವಿಚಾರ ಆಯ್ಕೆ ಮಾಡಿಕೊಂಡಿದ್ದೀರಿ, ಧನ್ಯವಾದಗಳು ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ ಇವರು. ಹಾಗೆ ಪ್ರೀತಿ ಸಿಗದಿರುವುದು ದೌರ್ಭಾಗ್ಯವಲ್ಲ, ನಿಮಗೆ ಇನ್ನೂ ಯೋಗ್ಯರಾದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಿಕ್ಕಿಲ್ಲ ಅಥವಾ ಅದಕ್ಕೆ ಸರಿಯಾದ ಸಮಯ ಬಂದಿಲ್ಲ ಎಂದು ಅರ್ಥ. ಈ ಒಂಟಿತನವನ್ನು ನಿಮ್ಮನ್ನು ಉತ್ತಮಗೊಳಿಸಿಕೊಳ್ಳುವ ಉತ್ತಮ ಅವಕಾಶವನ್ನಾಗಿ ಅದೃಷ್ಟವನ್ನಾಗಿ ಬದಲಾಯಿಸುವುದು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆಯೇ ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಕುಸುಮ ಮೇಡಮ್, ವಿಷಯದ ಕುರಿತು ಹೇಳೋದಾದರೆ ಸಿಗದವರೊಂದಿಗೆ ಪ್ರೇಮ ಆಗುವುದು ಸಹಜ, ಏಕೆಂದರೆ ಅಲ್ಲಿ ನಮಗೆ ಗೊತ್ತಿರುತ್ತದೆ ಪ್ರೇಮ ಫಲಿಸಲ ಎಂದು. ಆದರೂ ಪ್ರಯತ್ನದಲ್ಲಿ ಭಾಗಿಯಾಗಿರುತ್ತೇವೆ. ಎಲ್ಲಿ ಪ್ರೇಮ ಫಲಿಸುತ್ತದೋ ಅಲ್ಲಿ ಅಷ್ಟು ಪ್ರಯತ್ನ ಮಾಡುವುದಿಲ್ಲ. ಎಲ್ಲಿ ಬೇಡ ಆಗಿರುತ್ತದೋ ಅಲ್ಲಿ ಪ್ರಯತ್ನ ಜಾಸ್ತಿ ಇದ್ದು ಒಂದು ತರಹ ಹಾವು ಏಣಿ ಆಟ ಇದ್ದ ಹಾಗೆ. ಹಾಗಾಗಿ ಸಿಗದವರೊಂದಿಗಿನ ಪ್ರೇಮದ ಆಟ ಜಾಸ್ತಿ ಮಜಾ ಸಿಗುತ್ತದೆ. ಹಾಗಾಗಿ ಪ್ರೇಮ ಫಲಿಸಲಿ ಫಲಿಸದೇ ಇರಲಿ, ಎಂಟರ್ಟೈನ್ಮೆಂಟ್ ಮಾತ್ರ ಆ ಕ್ಷಣದಲ್ಲಿರುತ್ತದೆ. ತಮ್ಮ ನಿರೂಪಣೆಯಲ್ಲಿ ಬಿತ್ತರವಾಗುತ್ತಿರುವ ಹಾಡುಗಳ ಆಯ್ಕೆ ಸೂಪರ್ ಕಣ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲ ಪ್ರೀತಿಯ ನೆನಪುಗಳು ಶಾಶ್ವತ, ಮರೆಯಲು ಸಾಧ್ಯವೇ ಅಂತ ಕೇಳ್ತಾ ಇದ್ದಾರೆ ಅನುಷಾರವರು. ನಾವು ಮೊದಲ ಪ್ರೀತಿಯ ನೆನಪುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಸಿಗದವರೊಂದಿಗೆ ಆಗೋದು ಪ್ರೇಮ ಅಂತಾರಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಹಾಗೆ ನಾಗರತ್ನ ರಾಜಾಜಿನಗರ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ನಮ್ಮ ಕೈಗೆ ಪ್ರೀತಿ ಸಿಗಲ್ಲ ಅಂತ ತಿಳಿದ ನಂತರ ಅದರ ಮೇಲೆ ಪ್ರೀತಿಗಿಂತ ಕೋಪ ಜಾಸ್ತಿಯಾಗುತ್ತೆ. ಆಗ ಅದನ್ನು ಒಲಿಸಿಕೊಳ್ಳುವ ಭರದಲ್ಲಿ ತುಂಬ ಕಳೆದುಕೊಳ್ಳುತ್ತಾರೆ. ಇದರ ಮಧ್ಯದಲ್ಲಿ ಪ್ರೀತಿ ಇತ್ತ ಅಥವಾ ಅವರನ್ನು ಪಡೆದೇ ಬಿಡಬೇಕು ಅನ್ನುವ ಹಠನ ಅನ್ನೋದು ತಿಳಿಯಲ್ಲ ಅಂತ ಇವರು ತಿಳಿಸ್ತಾ ಇದ್ದಾರೆ. ಓಕೆ. ಸಿಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಭಾರ್ಗವಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಏನೆಂದು ಬರೆಯಲಿ, ಬಿಳಿ ಹಾಳೆಯ ಮೇಲೆ ಸಿಗದಂತಾಯಿತು ಆ ಪ್ರೀತಿ, ಎಲ್ಲ ಸಾಂಗ್ಸ್ ಸೂಪರ್ ಅಂತ ಇದ್ದಾರೆ. ಹಾಗೆ ನನಗೆ ಸಿಗಬೇಕು ಅನ್ನೋದು ಸ್ವಾರ್ಥ, ನನಗೆ ಸಿಗುತ್ತಾರೆ ಅನ್ನೋದು ಕಲ್ಪನೆ. ನನಗೆ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅವರನ್ನೇ ಪ್ರೀತಿಸುವುದು ನಿಜವಾದ ಪ್ರೀತಿ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮ ಸಾಲುಗಳು ಇಷ್ಟ ಆಯಿತು ಭಾರ್ಗವಿಯವರೇ. ಹಾಗೆ ಮತ್ತಷ್ಟು ಸಂದೇಶಗಳು. ಯಾರಿದು ನಂಬರ್ ನಿಂಗೆ? 516 ಸುರೇಶ್ ಶೆಟ್ಟಿ ಇವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳನ್ನ ಮುಂಗಾರು ಮಳೆ ಚಿತ್ರದ ಈ ಸೂಪರ್ ಹಿಟ್ ಹಾಡಿನ ನಂತರ ನೋಡೋಣ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:33. ನಾವಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನೋಡಿ ಎಷ್ಟು ಬೇಗ ಅರ್ಧ ಗಂಟೆ ಸಮಯ ಕಳೆದೋಯ್ತು. ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಇಂತಹ ಪ್ರೇಮ ಗೀತೆಗಳನ್ನ ಕೇಳ್ತಾ ಇದ್ರೆ ಸಮಯ ಓಡ್ತಾ ಇರುತ್ತೆ ಅಲ್ವಾ? ಇರ್ಲಿ, ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಯಾರಿದು ಮೇಡಮ್ ನಿಮ್ಮ ಪ್ರಶ್ನೆಗೆ ಉತ್ತರ? ಇಂತಿ ನಿನ್ನ ಪ್ರೀತಿಯ ಚಿತ್ರದ ನಾಯಕ ಪ್ರೀತಿಸಿದ್ರು ಸಹ ದೂರವಾಗ್ತಾರೆ, ನಾಯಕ ಭಗ್ನ ಪ್ರೇಮಿಯಾಗ್ತಾನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನುಂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರಿನಿಂದ. ಹಾಗೆಯೇ ನಾನು ಒಬ್ಬಳನ್ನು ಪ್ರೀತಿಸಿದ್ದೆ, ಅವಳು ನನಗೆ ಸಿಗಬೇಕು ಅಂತ ಪ್ರೀತಿಸಿಲ್ಲ, ಅವಳು ನನ್ನಿಂದ ದೂರವಾದಳು. ಆದರೆ ಆ ಕ್ಷಣ ಆಗುವಂಥ ಡಿಪ್ರೆಷನ್ ಇದೆಯಲ್ಲ, ಮನಸ್ಸಿಗೆ ಒಂದು ಆಘಾತವನ್ನು ಉಂಟು ಮಾಡುತ್ತೆ. ಆದರೆ ಸ್ನೇಹ ಎಂಬ ಹೊಂದಾಣಿಕೆಯಲ್ಲಿ ಇಷ್ಟವಾದವರನ್ನು ಎಂದಿಗೂ ಮರೆಯೋಕ್ಕಾಗಲ್ಲ. ಇಲ್ಲಿ ಸ್ನೇಹದ ವಿಷಯ ಬೇಡ ಸ್ನೇಹಿತರೆ, ನಾವು ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸುರೇಶ್ ಶೆಟ್ಟಿಯವರವರ ಸಂದೇಶ ಇದು. ಹಾಗೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಮೈಸೂರಿನಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಅರ್ಪಿತಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸಿಗದವರ ಮೇಲೆ ಯಾಕೆ ಪ್ರೀತಿ ಆಗಬೇಕು ಮೇಡಮ್? ಅದು ನಮ್ಮ ಮನಸ್ಸಿನ ಭಾವನೆ ಅಷ್ಟೇ, ಸಿಕ್ಕವರ ಮೇಲೆ ಪ್ರೀತಿನೇ ಆಗಲ್ವಾ ಅಂತ ಇವರು ಕೇಳ್ತಾ ಇದ್ದಾರೆ. ಪ್ರೀತಿ ಮಾಡುವಾಗ ಆ ಪ್ರೇಮಿಗೆ ಗೊತ್ತಿರೋದಿಲ್ಲ ಅಲ್ವಾ, ಅವರು ಸಿಗೋದಿಲ್ಲ, ಆ ಹುಡುಗಿ ನನಗೆ ಸಿಗೋದಿಲ್ಲ ಅಥವಾ ಆ ಹುಡುಗ ನನಗೆ ಸಿಗೋದಿಲ್ಲ ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡ್ತಾರೆ. ಸಿಗದೇ ಇದ್ದಾಗ ಅವರು ಸಿಗ್ಲಿಲ್ವಲ್ಲ ಅನ್ನೋ ಒಂದು ಫೀಲಿಂಗ್ನಲ್ಲಿ ಸಿಗದವರೊಂದಿಗೆ ಪ್ರೇಮ ಆಗೋದು ಅಂತ ಒಂದು ಸಾಲನ್ನ ಬರೀತಾರೆ. ಈ ಸಾಲಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಈ ವಿಷಯದಲ್ಲಿ ನನಗೆ ತಿಳಿದಿರುವುದು, ಪ್ರೀತಿ ಮಾಯೆ ಹುಷಾರು, ಪ್ರೀತಿ ಮಧುರ ತ್ಯಾಗ ಅಮರ, ಇಷ್ಟೇ ಅಂತ ಹೇಳ್ತಾ ಇದ್ದಾರೆ ಇವರು.

ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಸಿಗದ ಪ್ರೀತಿ ಬಗ್ಗೆ ತಿಳಿದು ಹಿಂದೆ ಬೀಳುವುದು ಮೋಜು ಗೋಜು ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಹಾಗೆ ವೀಕೆಂಡ್ ಪ್ರೋಗ್ರಾಮ್ ಸೂಪರ್ ಅಂತ ಮಂಜುಳಾ ಗಣೇಶ್ ಮೆಸೇಜ್ ಮಾಡಿದ್ದಾರೆ ಹಾಸನ್ ಡಿಸ್ಟ್ರಿಕ್ಟ್ನಿಂದ. ಶಾಂತಾಚಾರ ಹರಿಹರ ಕೊಕ್ಕನೂರು ತಾಲೂಕ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಗದವರನ್ನು ಪ್ರೀತಿಸುವುದು ಒಂದು ಸುಂದರವಾದ ಆದರೆ ಭಾವನಾತ್ಮಕವಾಗಿ ನೋವು ನೀಡುವಂತಹ ಅನುಭವ. ಈ ರೀತಿಯ ಪ್ರೀತಿಯಲ್ಲಿ ಸ್ವಾರ್ಥವಿರುವುದಿಲ್ಲ. ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಅವರ ಸಂತೋಷವನ್ನೇ ಬಯಸುವುದರಿಂದ ಪ್ರೀತಿಯ ನಿಜವಾದ ಅರ್ಥ ತಿಳಿಯುತ್ತದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಸಿಗದವರೊಂದಿಗೆ ಆಗುವ ಪ್ರೇಮ ತಂಗಾಳಿಯಂತೆ ಬಂದು ತ್ರಿಶೂಲದಂತೆ ಇರಿಯುತ್ತವೆ. ತುಂಬ ಕಷ್ಟವಾದ ವಿಚಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಕೆಂಪರಾಜು ಮಾರಸಂದ್ರ, ತುರುವೇಕೆರೆ ತಾಲೂಕು ತುಮಕೂರಿನಿಂದ. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ಎಲ್ಲರ ಸಂದೇಶಗಳನ್ನ ನೋಡೋಣ. ಮಾನಸ ಸರೋವರ ಚಿತ್ರದ ಹಾಡಿನ ನಂತರ

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಸಿಗದವರೊಂದಿಗೆ ಪ್ರೇಮ ಆಗೋದು ಅನ್ನೋ ಸಾಲಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಅಖಿಲೇಶ್ ವಿಜಯಪುರದಿಂದ ಹೇಳ್ತಾ ಇದ್ದಾರೆ, ಸಿಗೋದಿಲ್ಲ ಎಂದು ತಿಳಿದಿದ್ರೂ ಮನಸಾರೆ ಪ್ರೀತಿಸುವುದು ಸಹ ನಿಸ್ವಾರ್ಥ ಮತ್ತು ಪವಿತ್ರವಾದ ಪ್ರೀತಿಯ ಸಂಕೇತವೇ ಆಗಿದೆ. ಪ್ರೀತಿಗೆ ಅಂತ್ಯವಿಲ್ಲ, ಸಿಗಲಿ ಸಿಗದೇ ಇರಲಿ ಒಬ್ಬರಿಗೊಬ್ಬರು ಒಳ್ಳೆಯದನ್ನು ಬಯಸ್ತಾ ಇರುವುದೇ ನಿಜವಾದ ಪ್ರೇಮ. ಮನಸ್ಸಲ್ಲಿ ಪ್ರೀತಿ ಇದ್ರೂ ಸಹ ಸ್ನೇಹವೆಂದು ಬಿಂಬಿಸಿ ಬದುಕ ಬಂಡಿ ಸಾಗಿಸಿ ಮನೆಯವರಿಗೂ ಸಮಾಜಕ್ಕೂ ಒಳ್ಳೆಯವರ ಹಾಗೆ ಕಂಡರೆ ಸಾಕು ಎನ್ನುವ ಮನಸ್ಥಿತಿಗಳು ಎಷ್ಟೋ ಅಂತ ಸಂದೇಶ ಕಳಿಸಿದ್ದಾರೆ. ಹೌದು, ನಿಮ್ಮ ಸಂದೇಶ ನಿಜ. ಹಾಗೆ ಸಿಗುವ ಅದೃಷ್ಟ ಇಲ್ಲ, ಸಿಕ್ಕರೆ ಜಗವನ್ನೇ ಮರೆಸಬಲ್ಲವನು ನನ್ನ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ ವಾಣಿ ಹಾಸನದಿಂದ. ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೇರವರ ಸಂದೇಶ ಬಂದಿದೆ. ಪ್ರೀತಿಯು ಬಲವಂತವಾಗಿ ಬರುವಂತಹದ್ದಲ್ಲ. ನಿಮ್ಮ ಭಾವನೆಗಳನ್ನು ಯಾರ ಮೇಲೆಯೂ ಹೇರಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಇಷ್ಟಪಡುವ ವ್ಯಕ್ತಿಯಿಂದ ನಿಮಗೆ ಪ್ರೀತಿ ಸಿಗದಿದ್ದರೆ ನಿಮ್ಮ ಸ್ವಗೌರವವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಡುವುದು ಅತ್ಯಂತ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಪಾಯಿಂಟ್ಸ್ನ ಇವರು ಲಿಸ್ಟ್ ಮಾಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನೋಡೋಣ ನಿಮ್ಮೆಲ್ಲರ ಸಂದೇಶಗಳನ್ನ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ. ಇನ್ನು ಕೆಲವೇ ಸಮಯ ಇದೆ, ಸಾಕಷ್ಟು ಸಂದೇಶಗಳು ಇನ್ನೂ ಸಹ ಬರ್ತಾ ಇವೆ. ಯಾರಿದು? ನಮಸ್ತೆ ಮೇಡಮ್, ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ, ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್, ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ನಂಬರ್ ನಿಮಗೆ 3548 ಇವರ ಸಂದೇಶ ಬಂದಿದೆ. ಹಾಗೆ ಪ್ರೀತಿನೇ ಏನೋ ಒಂಥರ, ಪ್ರೀತಿಲಿ ಇರೋ ಸುಖ ಹಿತಕರ, ಪ್ರೀತಿನೇ ನಮಗೆ ಆಧಾರ, ನನ್ನ ಅವರ ಪ್ರೀತಿ ನಿರಂತರ ಅಂತ ದಾವಣಗೆರೆಯಿಂದ ಚಂದ್ರಿಕಾ ನೀರಲಗುಂಡಿ ಚಿಕ್ಕದಾಗಿ ಚೊಕ್ಕದಾಗಿ ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಇಷ್ಟ ಆಯಿತು ನಿಮ್ಮ ಸಾಲುಗಳು ಚಂದ್ರಿಕಾ ಅವರೇ. ಹಾಗೆ ಸುಖ ನಿದ್ರೆಗೆ ನಾಂದಿ ಹಾಡುವ ಮಧುರ ಪ್ರೇಮ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ನಂಬರ್ ನಿಮಗೆ 3890 ಇವರ ಸಂದೇಶ ಬಂದಿದೆ. ಹಾಗೆ ಮೇಡಮ್ ಶುಭ ರಾತ್ರಿ ಅಂತ ಸಂದೇಶ ಕಳಿಸಿದ್ದಾರೆ ನಂಬರ್ ನಿಮಗೆ 9641. ಹಾಗೆ ಡಾಕ್ಟರ್ ಅಂಬುಜಾ ಸಂದೇಶ ಕಳಿಸಿದ್ದಾರೆ, ಸಿಗದ ಪ್ರೀತಿಯು ಕೆಲವೊಮ್ಮೆ ಮನಸ್ಸಿಗೆ ಸುಖ ಕೊಡುತ್ತದೆ, ಜೀವನದಲ್ಲಿ ಆನಂದ ತುಂಬುತ್ತದೆ, ಅದರ ಆಳ ಉದ್ದ ಅಳಿಯಲು ಸಾಧ್ಯವಿಲ್ಲ ಅಂತ ಇವರು ಹೇಳ್ತಾ ಒಂದಷ್ಟು ಸಾಲುಗಳನ್ನ ಕಳಿಸಿದ್ದಾರೆ ಇವರು. ನೀ ನನಗೆ ಸಿಗುವುದಿಲ್ಲವೆಂದರೂ ಪ್ರೀತಿಸಿದೆ, ಸಾಧ್ಯವಿಲ್ಲದ ಕನಸನ್ನು ಜೀವಂತವಾಗಿಸಿದೆ, ಕಂಗಳಲ್ಲಿ ನಿನ್ನ ಚಂದಿರ ಮೊಗವ ಅಚ್ಚಾಗಿಸಿ ನಿತ್ಯ ಕನ್ನಡಿಯಲ್ಲಿ ಕಂಡು ಶೃಂಗರಿಸಿಕೊಂಡೆ, ಹೃದಯದಲ್ಲೊಂದು ಪ್ರೀತಿಯ ಸಾಮ್ರಾಜ್ಯ ಕಟ್ಟಿ ಅದರ ಸಿಂಹಾಸನದ ಮೇಲೆ ನಿನ್ನ ಕೂಡಿಸಿದೆ, ಕನಸಿನ ಲೋಕದಲ್ಲಿ ಕೈ ಹಿಡಿದು ಸಪ್ತಪದಿ ತುಡಿದು ನಿಜವಾಗದ ಕ್ಷಣಗಳನ್ನೂ ಮನದಿ ಅಲಂಕರಿಸಿದೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನೇ ಸಾಕ್ಷಿಯಾಗಿಸಿ ನಿನ್ನ ರಾಜ್ಯಾಭಿಷೇಕ ಮಾಡಿ ನನ್ನ ರಾಜನಾಗಿಸಿದೆ. ವಾವ್, ಚಂದದ ಸಾಲುಗಳು ಇಷ್ಟ ಆಯಿತು ಅಂಬುಜಾವರಿ, ನಿಮ್ಮ ಸಾಲುಗಳು ಧನ್ಯವಾದ. ಹಾಗೆ ಸುಮಧುರ ಗೀತೆಗಳು ಕೇಳಲು ಮನಸ್ಸು ತುಂಬಿ ಬರ್ತಾ ಇದೆ ನಿದ್ರೆಗೆ ಜಾರುವಂತಹ ಹೊತ್ತಿನಲ್ಲಿ ಅಂತ ಸಂದೇಶ ಕಳಿಸಿದ್ದಾರೆ ನಂಬರ್ ನಿಮಗೆ 110028. ಹಾಗೆ ಸುರೇಶ್ ಬಸವನೂರ ಕಲಬುರಗಿಯಿಂದ ಕಾರ್ಯಕ್ರಮ ಇಷ್ಟ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಧವನ್ ವೆಲ್ಲೂರಿನಿಂದ ಪ್ರೇಮ ನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ. ಈಗ ಕೆಂಡ ಸಂಪಿಗೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ ಇದು ಪ್ರೇಮ ನಿನಾದ.

ಕನಸು ಕೆಂಡ ಸಂಪಿಗೆ ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ ಸರಸ ಪಾರಿ ಜಾತನು

ಮತ್ತಷ್ಟು ಸಂದೇಶಗಳು ಬಂದಿವೆ, ನೋಡೋಣ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ. ಸಿಗದೇ ಇದ್ರೆ ಏನಂತೆ, ನೆನಪೊಂದೇ ಜೀವನಕ್ಕೆ ಸಾಕಂತೆ ಅಂತ ಸಂದೇಶವನ್ನು ಕಳಿಸಿರೋದು ನಂಬರ್ ಎಂಡಿಂಗ್ ವಿತ್ 7424 ಇವರು. ಹಾಗೆ ವಾಣಿಶ್ರೀ ಧಾರವಾಡದಿಂದ, ನಿಮ್ಮ ಮಾತು ನಿಜ ರೀ, ಮನಸ್ಸಿಗೆ ಬೇಕಾದವರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಬೇಕು ಅನ್ನೋ ಹಠ ಮಾತ್ರ ಮನಸ್ಸು ಬಿಡೋದಿಲ್ಲ. ಸಿಗದಿರುವ ವಸ್ತುವಾಗಲಿ ಪ್ರೀತಿಯಾಗಲಿ ಅದಕ್ಕೆ ಮನಸ್ಸಿನ ಆಕರ್ಷಣೆ ಹೆಚ್ಚು ಅನಿಸುತ್ತದೆ. ಹಾಡುಗಳು ಹಾಗೆ ಸಂಜೆ ಗಾನ ಭಜನಾ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಇವರು ತಿಳಿಸ್ತಾ ಇದ್ದಾರೆ. ರಾಣಿ ಹಳೇಬೀಡು ಇಲ್ಲಿಂದ ಸಂದೇಶ ಕಳಿಸಿದರೆ, ವಿಷಯ ತುಂಬಾ ಇಷ್ಟ ಆಯಿತು, ನಿಜ ಮೇಡಮ್, ಸಿಗದೇ ಇರುವವರ ಮೇಲೇನೆ ಪ್ರೀತಿ ಕಾಳಜಿ ಜಾಸ್ತಿ, ಅದು ಯಾಕೋ ಗೊತ್ತಿಲ್ಲ, ಅವರೇ ಬೇಕು ಅನ್ನುವ ಆಸೆ ಹೆಚ್ಚು. ಕಾರ್ಯಕ್ರಮದ ಗೀತೆಗಳು ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಯ್ ಮೇಡಮ್, ಪ್ರೀತಿ ಸಿಕ್ಕಿಲ್ಲ ಅಂದರೂ, ಪ್ರೀತಿಸಿದವ್ರು ಸಿಕ್ಕಿಲ್ಲ ಅಂದರೂ, ಹೃದಯದಲ್ಲಿರುವ ಪ್ರೀತಿ ಆಲಿಸೋಕ್ಕೂ ಆಗಲ್ಲ, ಅದು ಸಾಯೋದೂ ಇಲ್ಲ, ಅದು ಚಿರವಾಗಿ ಇರುತ್ತೆ ಮೇಡಮ್ ಅಂತ ಲತಾ ಹಲ್ಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಶುಭರಾತ್ರಿ ಅಂತ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 8567 ಇವರ ಸಂದೇಶ ಬಂದಿದೆ. ವಿಶಾಲ್ ಆನಂದ್ ಬೆಂಗಳೂರು ವೈಟ್ ಫೀಲ್ಡ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರೀತಿ ಪರಿಶುದ್ಧವಾದದ್ದು, ತ್ಯಾಗವನ್ನು ಬಯಸುವಂಥದ್ದು ಮೇಡಮ್ ಅಂತ. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂತಹ ಹಾಡುಗಳು ಮುದ ನೀಡ್ತಾ ಇವೆ. 10-11 ಪ್ರತಿದಿನ ಕಾರ್ಯಕ್ರಮವನ್ನು ಕೇಳ್ತೀನಿ, ನಂತರವೇ ನಾವು ನಿದ್ದೆಗೆ ಜಾರುವುದು ಅಂತ ಕಾಳಿಹುಂಡಿ ಶಿವಕುಮಾರ್ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ.

ಹಾಗೆ ನಂಬರ್ ನಿಮಗೆ 8901 ಇವರ ಸಂದೇಶ ಸಹ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕುಶಲವೇ ಕ್ಷೇಮವೇ ಚಿತ್ರದ ಈ ಗೀತೆ.

ಸ್ನೇಹಿತರೆ, ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಸಿಗದವರೊಂದಿಗೆ ಪ್ರೇಮ ಆಗೋದು, ಈ ವಿಷಯದ ಕುರಿತು ನನ್ನ ಮಾತುಗಳನ್ನ ಹೇಳೋದಾದ್ರೆ, ಪ್ರೇಮದ ಆರಂಭದಲ್ಲಿ ತನ್ನ ಪ್ರೇಮಿ ಅಥವಾ ಪ್ರೇಯಸಿ ತನಗೆ ಸಿಕ್ಕೇ ಸಿಗ್ತಾನೆ ಅಥವಾ ಸಿಕ್ಕೇ ಸಿಗ್ತಾಳೆ ಅಂತಾನೆ ಪ್ರೇಮಿಗಳು ಅನ್ಕೊಂಡಿರ್ತಾರೆ. ಬಟ್ ಲೈಫ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತ ಟ್ವಿಸ್ಟ್ಸ್ ಅವರ ಪ್ರೇಮ ಕಥೆಯನ್ನ ಬೇರೆ ರೀತಿ ಟರ್ನ್ ತಗೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಏಳು ಬೀಳುಗಳೆಲ್ಲ ದಾಟದ ಮೇಲೂ ಅವರ ಪ್ರೇಮ ಅಂದರೆ ಅವರ ಪ್ರೇಯಸಿ ಅಥವಾ ಪ್ರಿಯಕರ ಅವರಿಗೆ ಸಿಕ್ಕಿದ್ರೆ, ಅವರ ಬಾಳಿಗೆ ಅವರ ಪಾಲಿಗೆ ದಕ್ಕಿದ್ರೆ, ಅವರ ಪ್ರೇಮಕ್ಕೆ ಹ್ಯಾಪಿ ಎಂಡಿಂಗ್ ಸಿಕ್ಕಿದಾಗತ್ತೆ. ಆದರೆ ಇಬ್ಬರಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅಥವಾ ಇಬ್ಬರೂ ಕೂಡ ಗೊತ್ತಿದ್ದೋ ಗೊತ್ತಿದ್ದೇನೋ ಮಾಡುವಂಥ ತಪ್ಪುಗಳಿಂದ, ಇಲ್ಲ ಪರಿಸ್ಥಿತಿ ಅವರಿಗೆ ವಿರುದ್ಧವಾಗಿದ್ದಾಗ, ಇಲ್ಲ ಅವರ ಫೇಟ್ನಲ್ಲಿ ಪ್ರೇಮ ಬರದಿಲ್ಲ ಅಂದಾಗ ಪ್ರೇಯಸಿ ಅಥವಾ ಪ್ರೇಮಿ ಅವರಿಗೆ ಸಿಗೋದಿಲ್ಲ. ಆಗ ಸಿಗದ ಆ ಪ್ರೇಮ ಅವರ ಮನಸ್ಸಲ್ಲಿ ಸಿಗದವರೊಂದಿಗೇ ಪ್ರೇಮ ಆಗೋದು ಅನ್ನೋ ಭಾವನೆಯನ್ನು ಮೂಡಿಸ್ಬಿಡತ್ತೆ. ಹಾಗೆ ಆ ಒಂದು ಸಾಲು, ಆ ಒಂದು ಭಾವನೆ ನೊಂದ ಹೃದಯದ ಮಾತಾಗಿ ಉಳಿದ್ಬಿಡುತ್ತೆ.

ಪ್ರೇಮನಿನಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಸಮಯ ಬಂದಾಯಿತು. ಇವತ್ತಿನ ಪ್ರೇಮನಿನಾದದ ವಿಷಯ ಹಾಗೆ ಪ್ರೇಮ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಮಾತು, ಕವಿತೆ, ಸಂದೇಶಗಳನ್ನ ಓದಿ ನನಗಂತೂ ಬಹಳ ಖುಷಿಯಾಯಿತು. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸ್ದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮಾ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು.

ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟ್ಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ತಂತ್ರಾಂಶದಲ್ಲಿ ಜನನ ಮರಣಗಳ ತಡವಾಗಿ ನೋಂದಣಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಹಾವೇರಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮ್ಮನವರ್ ಸೂಚನೆ ನೀಡಿದ್ದಾರೆ. ಜನನ ಮರಣ ನೋಂದಣಿ ಸಮನ್ವಯ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ ಇತ್ತೀಚಿನ ವರದಿ ಬಂದಾಗ 15.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 174 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:02:55. ಸ್ನೇಹಿತರೆ, ಸಂಜೆಯಿಂದ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಆರ್ಜೆ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವನ್ನು ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:03:41. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:53 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.